ವದಾಮಹ. 7:30 ದಿಂದ 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8:00 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 9:00 ಮಧುರ ಮುಂಜಾನೆ ಕಾರ್ಯಕ್ರಮ. 9:00 to 9:30 ವಿಶೇಷ ಕಾರ್ಯಕ್ರಮಗಳು. 9:30 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 to 12:30 ಶಾಸ್ತ್ರೀಯ ಸಂಗೀತ ಮಿಶ್ರ ಮಾಧುರಿಯ ಕಾರ್ಯಕ್ರಮದಲ್ಲಿ 12:30 to 1:00 ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. 1:00 to 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು. 1:30 to 2:00 ಸ್ವರಜೈಂಕಾರ ಮರಾಠಿ ಸಮಯದಲ್ಲಿ. 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ. 4:30 to 5:00 ಪ್ರಸಾರವಾಗಲಿದೆ ಆರೋಗ್ಯ ದರ್ಶನ ಕಾರ್ಯಕ್ರಮ. 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರಿ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಶುಭೋದಯಗಳು. ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಮಣಧ್ವನಿ 90.4 FM. ಕಾರ್ಯಕ್ರಮದ ಆರಂಭದಲ್ಲಿ ನಮೋ ನಮೋ ವಿನಾಯಕ ಸರ್ವಸಿದ್ಧಿ ದಾಯಕ ನೀನೇ ಜಗದ ಪಾಲಕ ನೀನೇ ನಮ್ಮ

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವಣಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ನಮೋ ದಿವ್ಯ ಸದನೆ, ನಮೋ ದಿವ್ಯ ಕರುಣೆ, ನಮೋ ದಿವ್ಯ ಕೊಲ್ಲೂರ ಕ್ಷೇತ್ರದಾತೆ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ ನಿನ್ನ ಗೆಜ್ಜೆ ನಾದದಿಂದ ಹೊಮ್ಮಿ ತೊಂದು ಹಾಡು, ಆಲಿಸುವ ಕಿವಿಗಳಿಗೆ ಆನಂದ ನೋಡು.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಸಾವಿರ ಮೆಟ್ಟಿಲ ಹತ್ತಿ ಬಂದರೆ ಸನ್ನಿಧಿ ದೊರಕುವುದು, ತಾಯಿಯ ದರ್ಶನ ದೊರಕುವುದು. ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ.

ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಶರಣರ ಕಾಯೈ ಚಾಮುಂಡೇಶ್ವರಿ ಶಂಕರಿ ಶಾರ್ವರಿ ಶ್ರೀ ಭುವನೇಶ್ವರಿ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ ಜಯ ಜಯ ಜಯ ಶ್ರೀ ಜಗನ್ಮಾತೃಕೆ ಶಿರಬಾಗಿ ವಂದಿಸುವೆ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೇಳಿ ಒಂದು ಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಅಂಬೆ ಅಂಬೆ ಜಗದಂಬೆ ದೇವಿ ಮೂಕಾಂಬೆ ನಿನ್ನ ನಂಬಿದ

0: ಇದೀಗ ಪ್ರಸಾರವಾಗಲಿದೆ ಚಿಂತನ ಪ್ರಸ್ತುತಪಡಿಸಲಿದ್ದಾರೆ ಲೇಖಕಿ ಹವ್ಯಾಸಿ ಬರಹಗಾರ್ತಿ ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿಯವರು.
1: ಎಲ್ಲ ಆತ್ಮೀಯ ಕೇಳುಗರಿಗೆ ನಮಸ್ಕಾರಗಳು. ನಾನು ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿ. ಇವತ್ತಿನ ಚಿಂತನದ ವಿಷಯ ವ್ಯಕ್ತಿತ್ವ. ವಾತಾವರಣ ಮಂಕಾದರೇನು, ಮನಸ್ಸು ಮಂಕಾಗದಿರಲಿ, ಕೆಟ್ಟ ಕನಸು ಬಿದ್ದರೇನು, ಆಲೋಚನೆ ಶುಚಿಯಾಗಿರಲಿ, ವಾದ ವಿವಾದ ಏನೇ ಇರಲಿ, ನುಡಿ ನೇರವಾಗಿರಲಿ, ಸಾವಿರ ದುಮಾನಗಳೇ ಎದುರಾಗಲಿ, ಒಳ್ಳೆಯ ವ್ಯಕ್ತಿತ್ವ ನಮ್ಮ ನಿಮ್ಮೆಲ್ಲರದಾಗಲಿ. ಬದುಕಿನಲ್ಲಿ ವ್ಯಕ್ತಿಗಿಂತ ವ್ಯಕ್ತಿತ್ವಕ್ಕೆ ಹೆಚ್ಚು ಮಹತ್ವ. ಏಕೆಂದರೆ ಮನುಷ್ಯನಲ್ಲಿರುವ ಒಳ್ಳೆಯದು ಕೆಟ್ಟದ್ದನ್ನು ಸೂಚಿಸುವುದೇ ವ್ಯಕ್ತಿತ್ವ. ಮನುಷ್ಯನ ಬೆಳವಣಿಗೆಗೆ ಮೂಲಾಧಾರವೇ ವ್ಯಕ್ತಿತ್ವ. ಕೆಲವರು ಅಂದುಕೊಳ್ಳುತ್ತಾರೆ, ಬೇರೆಯವರು ನಮಗೆ ಬಹಳಷ್ಟು ಪ್ರೀತಿ ಗೌರವಗಳಿಂದ ಕಾಣುತ್ತಿದ್ದಾರೆ ಎಂದು. ಆದರೆ ಅದು ಆ ಮನುಷ್ಯನಿಗೆ ಕೊಡುವ ಗೌರವ ಅಲ್ಲ, ಒಳ್ಳೆಯ ವ್ಯಕ್ತಿತ್ವಕ್ಕೆ, ಅವರಲ್ಲಿರುವ ಒಳ್ಳೆಯ ಗುಣಕ್ಕೆ ಕೊಡುವ ಗೌರವ ಹಾಗೂ ಘನತೆ. ಇನ್ನು ವ್ಯಕ್ತಿತ್ವ ಚಿನ್ನ ಮತ್ತು ಬೆಳ್ಳಿಗಿಂತಲೂ ಅಮೂಲ್ಯವಾದುದು. ವ್ಯಕ್ತಿತ್ವವನ್ನು ಕಳೆದುಕೊಂಡು ನಾವು ಪ್ರಪಂಚವನ್ನು ಗೆಲ್ಲಬೇಕಿಲ್ಲ. ಸ್ನೇಹಿತರೆ, ಸೌಂದರ್ಯಕ್ಕೆ ಎಂದು ಮರುಳಾಗದೆ ವ್ಯಕ್ತಿತ್ವಕ್ಕೆ ಆದ್ಯತೆ ನೀಡಬೇಕು. ಬಾಳಬೇಕಿರುವುದು ವ್ಯಕ್ತಿತ್ವದ ಜೊತೆ ಎಂಬ ವಾಸ್ತವಿಕ ಸತ್ಯದ ಅರಿವಿರಬೇಕು. ಅನ್ನ ಇದ್ದರೆ ಉಪವಾಸವಿಲ್ಲ, ಶಿಕ್ಷಣವಿದ್ದರೆ ವನವಾಸವಿಲ್ಲ. ಹಾಗೆ ಜ್ಞಾನದಿಂದ ಅಧಿಕಾರ ಸಿಗಬಹುದು, ಆದರೆ ಗೌರವ ಸಿಗಬೇಕೆಂದರೆ ವ್ಯಕ್ತಿತ್ವ ಇರಲೇಬೇಕು. ನಮ್ಮ ಹೊರರೂಪ, ಉಡುಗೆ ತೊಡುಗೆ, ಜ್ಞಾನ ತಿಳುವಳಿಕೆ, ಧೋರಣೆ, ಬುದ್ಧಿ ಚಾತುರ್ಯ, ಭಾವನೆಗಳನ್ನು ಪ್ರಕಟಿಸುವ ರೀತಿ ಸ್ವಾರ್ಥ ಪರಹಿತಕ್ಕೆ ಎಷ್ಟು ಆದ್ಯತೆ, ನೈತಿಕ ಮೌಲ್ಯಗಳು, ಪ್ರತಿಕ್ರಿಯೆಗಳು, ಜೀವನದ ಗುರಿ ಉದ್ದೇಶಗಳೆಲ್ಲ ಸೇರಿ ವ್ಯಕ್ತಿತ್ವ ಎನಿಸಿಕೊಳ್ಳುತ್ತವೆ. ವ್ಯಕ್ತಿತ್ವವು ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಗುಣಲಕ್ಷಣಗಳ ರೂಪವಾಗಿದೆ. ಸ್ನೇಹಿತರೆ, ಡಾಕ್ಟರ್ ಜಿಎಸ್ ಶಿವರುದ್ರಪ್ಪನವರು ಬರೆದ ಒಂದು ಕವನ ನೆನಪಿಗೆ ಬರುತ್ತಿದೆ, ಬನ್ನಿ ಕೇಳೋಣ.

ಹಾಗೆ ವ್ಯಕ್ತಿತ್ವವನ್ನು ಎಲ್ಲಿಯೂ ಹುಡುಕದೆ ಅದು ನಮ್ಮಲ್ಲಿಯೇ ಇದೆ, ನಮ್ಮಲ್ಲಿಯೇ ಅಡಗಿದೆ ಎಂಬ ಸತ್ಯದ ಅರಿವು ನಮಗಾಗಬೇಕು. ಸ್ನೇಹಿತರೆ, ಕಲ್ಲನ್ನು ಕೆತ್ತಿದಷ್ಟು ಸಣ್ಣದಾಗುತ್ತಾ ಒಳ್ಳೆಯ ರೂಪ ಪಡೆಯುತ್ತದೆ. ಹಾಗೆ ನಮ್ಮಲ್ಲಿರುವ ಅಹಂಕಾರವನ್ನು ಕೆತ್ತಿದಷ್ಟು ನಮ್ಮ ಒಳ್ಳೆಯ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ. ನಮಗೆ ಸಿಗುವ ಗೌರವ ಸನ್ಮಾನಗಳಾಗಲಿ, ನಾವು ನಮಗೆ ಅಂತ ಅಥವಾ ನನ್ನದೇ ಅಥವಾ ನಾನೇ ಅಂತ ಸರ್ವತಃ ಭಾವಿಸಬಾರದು. ಇದೆಲ್ಲ ನಮ್ಮಲ್ಲಿರುವ ಒಳ್ಳೆಯ ಗುಣಗಳು ವ್ಯಕ್ತಿತ್ವಕ್ಕೆ ಅಂತ ತಿಳಿಯಬೇಕು. ಯಾವುದೇ ಹುದ್ದೆ, ಅಧಿಕಾರ, ಶ್ರೀಮಂತಿಕೆ, ಪದವಿಗಳು ಯಾವುದೂ ಶಾಶ್ವತವಲ್ಲ. ಆದರೆ ನಮ್ಮಲ್ಲಿರುವ ಸೃಜನಶೀಲ ವ್ಯಕ್ತಿತ್ವ, ಸ್ವರೂಪ ಗುಣಗಳು, ಪ್ರಾಮಾಣಿಕತೆ, ಸತ್ಯ, ನಿಷ್ಠೆ ಇವೆಲ್ಲವುಗಳು ಸದಾ ಮುತ್ತು ವಜ್ರದಂತೆ ನಮ್ಮಲ್ಲಿ ಸದಾ ಹೊಳೆಯುತ್ತಿರುತ್ತವೆ. ಸದಾ ನಮ್ಮ ವ್ಯಕ್ತಿತ್ವವು ವಜ್ರದಂತೆ ಹೊಳೆಯುತ್ತಿರಬೇಕು. ಅದಕ್ಕೆ ಬೆಲೆ ಕಟ್ಟಲಾಗದು. ವ್ಯಕ್ತಿ ಹಾಗೂ ವ್ಯಕ್ತಿತ್ವಕ್ಕೆ ಅಜಗಜಾಂತರ ವ್ಯತ್ಯಾಸವಿದೆ. ಸ್ನೇಹಿತರೆ, ವ್ಯಕ್ತಿತ್ವ ಸಲೀಲವಾಗಿ ಹರಿಯುವ, ಎಲ್ಲರೊಂದಿಗೆ ಬೆರೆಯುವ ನೀರಿನಂತಿರಬೇಕು. ಮಲಿನತೆಯನ್ನು ತೊಳೆಯುವ, ಶುಭ್ರತೆಯನ್ನು ಸೆಳೆಯುವ ನೀರಿನಂತಿರಬೇಕು. ನಮ್ಮಲ್ಲಿ ಒಳ್ಳೆಯ ವ್ಯಕ್ತಿತ್ವ ರೂಪುಗೊಳ್ಳಬೇಕೆಂದರೆ ನಾವು ಸದಾ ಹರಿಸ್ಮರಣೆ, ಧ್ಯಾನ, ಯೋಗ, ಜಪತಪಗಳನ್ನು ಮಾಡುವುದರ ಮೂಲಕ ಹರಿನಾಮಸ್ಮರಣೆ ಮಾಡಿ ಹರಿಯನ್ನು ಒಲಿಸಿಕೊಳ್ಳಬೇಕು. ನಮ್ಮ ಜೀವನದ ಕೆಲವು ಪರಿಸ್ಥಿತಿ ಸಂದರ್ಭಗಳು ನಮ್ಮ ವ್ಯಕ್ತಿತ್ವವನ್ನೇ ಜನರಿಗೆ ಪರಿಚಯಗೊಳಿಸುತ್ತವೆ, ಅಲ್ಲದೆ ಅನಾವರಣಗೊಳಿಸುತ್ತವೆ. ಯಾವುದೇ ಸಂದರ್ಭದಲ್ಲೂ, ಎಂತಹ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲೂ ಮನಸ್ಸು ಪರಿಶುದ್ಧವಾಗಿರಬೇಕು, ಆತ್ಮವಿಶ್ವಾಸ ಚೆನ್ನಾಗಿರಬೇಕು, ಆಡುವ ಮಾತಿನಲ್ಲಿ ಹಿಡಿತ ಇರಬೇಕು, ಒಳ್ಳೆಯವರ ಸಹವಾಸ ಮಾಡಬೇಕು, ನಂಬಿಕೆ ಎನ್ನುವುದನ್ನು ಉಳಿಸಿಕೊಳ್ಳಬೇಕು, ತಾಳ್ಮೆಯಿಂದ ವರ್ತಿಸಬೇಕು, ಬೇರೆಯವರ ಬಗ್ಗೆ ತಾತ್ಸಾರ ಭಾವ ತೋರಬಾರದು, ಎಲ್ಲರನ್ನೂ ಅರ್ಥೈಸಿಕೊಳ್ಳುವ ಮನೋಭಾವನೆ ಇರಬೇಕು. ಇದೆಲ್ಲವೂ ನಮ್ಮ ಸುಂದರ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ. ಸ್ನೇಹಿತರೆ, ವ್ಯಕ್ತಿತ್ವ ಹೇಗಿರಬೇಕು ಎಂದರೆ, ಚಿಪ್ಪನ್ನು ಒಡೆದಾಗ ಸಿಗುವ ಶುಭ್ರವಾದ ಮುತ್ತಿನಂತಿರಬೇಕು. ವ್ಯಕ್ತಿತ್ವಕ್ಕೆ ಸ್ಥಿರ

0: ವಾಗಿ ಬೀಸುವ ಗಾಳಿಯಂತೆ ಮತ್ತು ಹರಿಯುವ ನೀರಿನಂತೆ ಸ್ವಚ್ಛಂದವಾಗಿರಲಿ ಎನ್ನುವುದೇ ನನ್ನ ಬಯಕೆ. ಸರ್ವೇ ಜನ ಸುಖಿನಾ ಭವಂತು.
1: ಇದುವರೆಗೂ ಕೇಳಿದಿರಿ ಚಿಂತನವನ್ನು. ಪ್ರಸ್ತುತಪಡಿಸಿದವರು ಲೇಖಕಿ ಹವ್ಯಾಸಿ ಬರಹಗಾರ್ತಿ ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿಯವರು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ ವಾಸುದೇವ.

ಅಯ್ಯಾ ಹರೇ ಕೃಷ್ಣ. ಭಗವದ್ಗೀತೆಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 10ನೇ ಅಧ್ಯಾಯದ ಮೊದಲ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ ಅರ್ಜುನನಿಗೆ, ನೀನು ನನ್ನ ಪ್ರೀತಿಯ ಸ್ನೇಹಿತನಾದದರಿಂದ ನಾನು ನಿನಗೆ ಇನ್ನಷ್ಟು ಹೇಳುತ್ತೇನೆ ನನ್ನ ಬಗ್ಗೆ, ಇನ್ನೂ ಉತ್ತಮವಾದ ಜ್ಞಾನವನ್ನು ವಿವರಿಸುತ್ತೇನೆ ಅಂತ ಹೇಳ್ತಾರೆ. ಭಗವಂತನ ಶ್ರೇಷ್ಠತೆ ಏನು ಅನ್ನೋದನ್ನು ಈ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಬಹುದು. 2ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೀಗೆ ಹೇಳ್ತಾರೆ,

ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಸಿರಿಯನ್ನಾಗಲಿ ಅರಿಯರು. ಏಕೆಂದರೆ ಎಲ್ಲ ರೀತಿಗಳಲ್ಲಿಯೂ ನಾನೇ ದೇವತೆಗಳಿಗೆ ಮತ್ತು ಮಹರ್ಷಿಗಳಿಗೆ ಮೂಲನು. ಸೊ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದಂತೆ ಶ್ರೀಕೃಷ್ಣನೇ ಪರಮಪ್ರಭು. ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ ಗೋವಿಂದ ಸರ್ವ ಕಾರಣ ಕಾರಣಂ ಅಂತ ಬ್ರಹ್ಮ ಪ್ರಾರ್ಥನೆ ಮಾಡ್ತಾನೆ. ಅವನು ಎಲ್ಲ ಕಾರಣಗಳ ಕಾರಣನು. ಇಲ್ಲಿ ಸ್ವಯಂ ಪ್ರಭುವೇ ತಾನು ಎಲ್ಲ ದೇವತೆಗಳ ಮತ್ತು ಋಷಿಗಳ ಮೂಲನು ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಅವನ ನಾಮವಾಗಲಿ ಅವನ ವ್ಯಕ್ತಿತ್ವವಾಗಲಿ ಅರ್ಥವಾಗುವುದಿಲ್ಲ. ಸೊ ದೇವತೆಗಳಿಗೆ ಹೀಗಾದರೆ ಈ ಸಣ್ಣ ಲೋಕದಲ್ಲಿ ವಿದ್ವಾಂಸರು ಎನಿಸಿಕೊಳ್ಳುವವರ ಸ್ಥಿತಿಯೇನು? ಈ ಪರಮ ಪುರುಷನು ಸಾಮಾನ್ಯ ಮನುಷ್ಯನಂತೆ ಭೂಮಿಗೆ ಬಂದು ಇಂತಹ ಆಶ್ಚರ್ಯಕರ ಅಸಾಧಾರಣ ಕಾರ್ಯಗಳನ್ನು ಏಕೆ ನಡೆಸುತ್ತಾನೆ ಎಂದು ಯಾರಿಗೂ ತಿಳಿಯದು. ಆದ್ದರಿಂದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಅಗತ್ಯವಾದ ಅರ್ಹತೆ ಪಾಂಡಿತ್ಯವಲ್ಲ ಅಂತ ನಾವು ತಿಳ್ಕೋಬೇಕು. ದೇವತೆಗಳು ಮತ್ತು ಮಹರ್ಷಿಗಳು ಸಹ ತಮ್ಮ ಊಹಾತ್ಮಕ ಚಿಂತನೆಯಿಂದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದಾರೆ, ಆದರೆ ವಿಫಲರಾಗಿದ್ದಾರೆ. ಮಹಾನ್ ದೇವತೆಗಳು ಸಹ ಶ್ರೀಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಸಮರ್ಥರಲ್ಲ ಎಂದು ಶ್ರೀಮದ್ ಭಾಗವತಮಲ್ಲಿ ಸ್ಪಷ್ಟವಾಗಿ ಹೇಳಿದೆ. ತಮ್ಮ ಅಪರಿಪೂರ್ಣ ಇಂದ್ರಿಯಗಳು ಎಷ್ಟು ದೂರ ಓಡಬಲ್ಲವು ಅಷ್ಟು ಊಹಿಸಿ ಅವರು ನಿರಾಕಾರದ ವಿರುದ್ಧ ನಿರ್ಣಯಕ್ಕೆ ಬರಬಹುದು, ಅಥವಾ ಅಹೀಕ ಪ್ರಕೃತಿಯ ತ್ರಿಗುಣಗಳಿಂದ ಪ್ರಕಟವಾಗದ ಏನೋ ಒಂದನ್ನು ಕಲ್ಪಿಸಿಕೊಳ್ಳಬಹುದು, ಇಲ್ಲವೇ ಅವರು ಊಹಾತ್ಮಕ ಚಿಂತನೆಯಿಂದ ಏನೇನನ್ನೂ ಕಲ್ಪಿಸಿಕೊಳ್ಳಬಹುದು. ಆದರೆ ಇಂತಹ ದೊಡ್ಡ ಊಹಾಪೋಹಗಳಿಂದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ಯಾರಿಗಾದರೂ ಪರಿಪೂರ್ಣ ಸತ್ಯವನ್ನು ತಿಳಿದುಕೊಳ್ಳಬೇಕೆಂಬ ಇಚ್ಛೆ ಇದ್ದರೆ ದೇವೋತ್ತಮ ಪರಮಪುರುಷನಾಗಿ ನಾನು ಇಲ್ಲಿದ್ದೇನೆ, ನಾನೇ ಪರಮಪುರುಷನು ಎಂದು ಪ್ರಭು ಪರೋಕ್ಷವಾಗಿ ಇಲ್ಲಿ ಹೇಳ್ತಾರೆ. ಇದನ್ನು ತಿಳಿದುಕೋಬೇಕು. ವೈಯಕ್ತಿಕವಾಗಿ ಇರುವ ಊಹಾತೀತ ಪ್ರಭುವನ್ನು ಮನುಷ್ಯರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲದಿದ್ದರೂ ಸೊ ಭಗವಂತ ಅಲ್ಲಿ ಇದ್ದಾರೆ. ಭಗವದ್ಗೀತೆಯಲ್ಲಿ ಮತ್ತು ಶ್ರೀಮದ್ ಭಾಗವತಲ್ಲಿ ಭಗವಂತ ಆಡುವ ಮಾತುಗಳನ್ನು ಅಧ್ಯಯನ ಮಾಡಿದರೆ ಸಾಕು, ನಿತ್ಯನು ಜ್ಞಾನಾನಂದ ಪೂರ್ಣನೂ ಆದ ಕೃಷ್ಣನನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಸೊ ದೇವರು ಆಳುವ ಒಂದು ಶಕ್ತಿ ಅಥವಾ ನಿರಾಕಾರ ಬ್ರಹ್ಮನ್ ಎನ್ನುವ ಪರಿಕಲ್ಪನೆಯನ್ನು ಭಗವಂತನ ಕೆಳಮಟ್ಟದ ಶಕ್ತಿಯಲ್ಲಿ ಇರುವವರು ಮುಟ್ಟಬಹುದು. ಆದರೆ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಇಲ್ಲದಿದ್ದರೆ ಮನುಷ್ಯನು ದೇವೋತ್ತಮ ಪರಮಪುರುಷನನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಬಹುಮಂದಿಗೆ ಅವನ ವಾಸ್ತವಿಕ ಸ್ಥಿತಿಯಲ್ಲಿ

0: ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ತನ್ನ ನಿಷ್ಕಾರಣ ಕರುಣೆಯಿಂದಾಗಿ ಆತನು ಹೀಗೆ ಊಹೆಗಳನ್ನು ಮಾಡುವವರಿಗೆ ಕೃಪೆ ಮಾಡಲು ಇಳಿದು ಬರುತ್ತಾನೆ. ಪರಮಪ್ರಭುವಿನ ಕಾರ್ಯಗಳು ಅಸಾಧಾರಣವಾದವು, ಆದರೂ ಅಹಿಕ ಶಕ್ತಿಯ ಕಲ್ಮಶ ಸಂಪರ್ಕದಿಂದಾಗಿ ಊಹಾಪೋಹ ಮಾಡುವವರು ನಿರಾಕಾರ ಬ್ರಹ್ಮನ್ನೇ ಪರಮನು ಎಂದು ಯೋಚಿಸುತ್ತಾರೆ. ಪರಮಪ್ರಭುವಿಗೆ ಸಂಪೂರ್ಣವಾಗಿ ಶರಣಾಗತರಾದ ಭಕ್ತರು ಮಾತ್ರ ಭಗವಂತನ ಕೃಪೆಯಿಂದ ಅವನು ಕೃಷ್ಣ ಎಂದು ಅರ್ಥ ಮಾಡಿಕೊಳ್ಳಬಲ್ಲರು. ಭಕ್ತರು ದೇವರು ನಿರಾಕಾರ ಬ್ರಹ್ಮ ಎನ್ನುವ ಪರಿಕಲ್ಪನೆಯನ್ನು ಗಮನಕ್ಕೆ ತಂದುಕೊಡುವುದಿಲ್ಲ. ಅವರ ಶ್ರದ್ಧಾ ಭಕ್ತಿಗಳು ಅವರು ಕೂಡಲೇ ಭಗವಂತನಿಗೆ ಶರಣಾಗುವಂತೆ ಮಾಡುತ್ತವೆ. ಕೃಷ್ಣನ ನಿಷ್ಕಾರಣ ದಯೆಯಿಂದಾಗಿ ಅವರು ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಬಲ್ಲರು. ಬೇರೆ ಯಾರು ಆತನನ್ನು ಅರಿಯಲಾರರು. ಮಹರ್ಷಿಗಳು ಸಹ ಇದನ್ನು ಒಪ್ಪುತ್ತಾರೆ. ಆತ್ಮ ಯಾವುದು, ಪರಮ ಯಾವುದು, ನಾವು ಪೂಜಿಸಬೇಕಾದದ್ದು ಆತನನ್ನು ಅಂಥೇಳಿ. ಈಗ ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಸಿರಿಯನ್ನಾಗಲಿ ಅರಿಯರು ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾರೆ. ಯಾಕೆಂದರೆ ನಾನೇ ಎಲ್ಲರಿಗೂ ಆದಿ ಅಂತ, ಅನಾದಿರಾದಿರ ಗೋವಿಂದ ಸರ್ವಕಾರಣ ಕಾರಣಂ ಅಂತೇಳಿ. ಈಗ ಉದಾಹರಣೆ ಹೀಗೆ ಕೊಡ್ಬೋದು. ಈಗ ತಂದೆಯ ಬಗ್ಗೆ ಸಂಪೂರ್ಣ ಜ್ಞಾನ ಮಗನಿಗೆ ಇರುವುದಿಲ್ಲ. ತಂದೆ ಹುಟ್ಟಿ ಒಂದು 25 ವರ್ಷಗಳ ನಂತರನೇ ಮಗ ಹುಟ್ಟಿರ್ತಾನೆ ಅಲ್ವಾ. ಸೊ ಈಗ ತಂದೆಯ ಬಾಲ್ಯದಲ್ಲಿ ಏನಾಯಿತು, ತಂದೆ 25 ವರ್ಷವರೆಗೆ ಏನು ಮಾಡಿದ್ರು ಅದೆಲ್ಲ ಮಗುವಿಗೆ ಗೊತ್ತಿರುತ್ತಾ? 25-30 ವರ್ಷವರೆಗೆ ಏನು ಮಾಡಿದ್ರು ಅನ್ನೋದು ಮಗು ಗೊತ್ತಿರೋದಿಲ್ಲ ಅಲ್ವಾ. ತಂದೆ ಹೇಳಿದರೆ ಮಗುವಿಗೆ ಅರ್ಥ ಆಗ್ಬೋದು. ಸೊ ತಂದೆ ಅಲ್ಲಲ್ಲಿ ಏನೋ ಒಂದೊಂದು ಹೇಳಿದ್ದನ್ನು ಕೇಳಿ ಮಗುವಿಗೆ ತಂದೆಯ ಬಗ್ಗೆ ಸಂಪೂರ್ಣ ಅಂದರೆ ಸಂಪೂರ್ಣ ಜ್ಞಾನ ಅಲ್ಲ, ಸ್ವಲ್ಪ ಜ್ಞಾನ ಇರ್ಬೋದು. ಆದರೆ ತಂದೆಯ ಸಂಪೂರ್ಣ ಜ್ಞಾನ ಮಗನಿಗೆ ಗೊತ್ತಾಗುವುದಿಲ್ಲ. ಅದೇ ಥರ ಶ್ರೀಕೃಷ್ಣನ ಬಗ್ಗೆ ಸಂಪೂರ್ಣ ಜ್ಞಾನ ಯಾರಿಗೂ ಗೊತ್ತಾಗಲ್ಲ. ಯಾಕಂದರೆ ಎಲ್ಲರಿಗೂ ಮೂಲ ಶ್ರೀಕೃಷ್ಣ ಅಂತ ಹೇಳುತ್ತೆ ವೇದಗಳು, ಶಾಸ್ತ್ರಗಳು, ಪ್ರತಿಯೊಂದು ಕೂಡ ಇದನ್ನು ಸಾಬೀತುಪಡಿಸುತ್ತವೆ. ಆದ್ದರಿಂದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ತುಂಬ ಕಷ್ಟ, ಅಷ್ಟು ಸುಲಭವಾದಂಥ ಒಂದು ಕಾರ್ಯವಲ್ಲ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬಹುದು. ಸೊ ಅಂಥ ಶ್ರೇಷ್ಠನಾದ ಕೃಷ್ಣ ಈ ಧರೆಗಿಳಿದು ಬಂದು ಭಗವದ್ಗೀತೆಯನ್ನು ಬೋಧಿಸ್ತಾ ಇದ್ದಾರೆ. ಅವರು ಡಿಕ್ಲೇರ್ ಮಾಡ್ತಾ ಇದ್ದಾರೆ, ಸೊ ನನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ ಅಂಥೇಳಿ. ಮೋಸ್ಟ್ ಅಥಾರಿಟೇಟಿವ್ ಒಂದು ಧರ್ಮಗ್ರಂಥ ಭಗವದ್ಗೀತೆಯಲ್ಲಿ ಭಗವಂತನೇ ಸ್ವತಃ ಹೇಳ್ತಾ ಇದ್ದಾರೆ ನಮಗೆ. ಅಂಥಿಂಥ ಮನುಷ್ಯರ ಬಾಯಿಂದ ಬಂದಿದ್ದಲ್ಲ, ದೇವೋತ್ತಮ ಪರಮಪುರುಷನ ಬಾಯಿಂದ ಬಂದಿರುವಂಥದ್ದು. ಅಧ್ಯಾಯ 10 ಶ್ಲೋಕ 3. ಯೋ ಮಾಮಜಂ ಅನಾದಿಂ ಚ ವೇತ್ತಿ ಲೋಕ ಮಹೇಶ್ವರಂ ಅಸಂಮೂಢಾಸಮೃತ್ಯೇಷು ಸರ್ವ ಪಾಪೈ ಪ್ರಮುಚ್ಯತೆ. ಯಾರು ನನ್ನನ್ನು ಜನ್ಮವಿಲ್ಲದವನು, ಅನಾದಿ ಮತ್ತು ಎಲ್ಲ ಲೋಕಗಳ ಪರಮ ಪ್ರಭು ಎಂದು ಅರಿಯುತ್ತಾನೆಯೋ ಅವನು ಮಾತ್ರ ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದವನಾಗಿ ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ. ಸೊ ಇಲ್ಲಿ ಯಾರು ನನ್ನನ್ನು ಜನ್ಮವಿಲ್ಲದವನು ಅಂಥೇಳಿ. ಜನ್ಮವಿಲ್ಲ ನನಗೆ, ಆದರೂ ನಾನು ಜನಿಸುತ್ತೇನೆ. ಯಾಕೆ ನಾನು ಜನಿಸ್ತೇನೆ? ನನ್ನ ಭಕ್ತರಿಗೆ ಸಂತೋಷವನ್ನು ಕೊಡೋದಕ್ಕೋಸ್ಕರ, ಭಕ್ತರ ಭಕ್ತಿಗೆ ಸ್ಪಂದಿಸೋದಕ್ಕೋಸ್ಕರ ನಾನು ಇಲ್ಲಿ ಜನಿಸುತ್ತೇನೆ. ಆದರೆ ನಿಜವಾಗಲೂ ನಾನು ಜನ್ಮವಿಲ್ಲದವನು, ಅನಾದಿ ನಾನು, ಆದಿ ಇಲ್ಲದವನು. ಎಲ್ಲ ಲೋಕಗಳ ಪ್ರಭು ಅಂತ ಯಾರು ಅರಿಯುತ್ತಾರೋ ಅವರಿಗೆ ಮಾತ್ರ ಅವರು ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾರೆ ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಸೊ 7ನೇ ಅಧ್ಯಾಯದಲ್ಲಿ ಹೇಳಿರುವಂತೆ ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ. ತಮ್ಮನ್ನು ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ನೆಲೆಗೆ ಏರಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವವರು ಸಾಮಾನ್ಯ ಮನುಷ್ಯರಲ್ಲ. ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ತಿಳುವಳಿಕೆ ಇಲ್ಲದ ಲಕ್ಷಾಂತರ ಮಂದಿಗಿಂತ ಅವರು ಶ್ರೇಷ್ಠರು. ತಮ್ಮ ಆಧ್ಯಾತ್ಮಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ವಾಸ್ತವವಾಗಿ ಪ್ರಯತ್ನಿಸುತ್ತಿರುವವರಲ್ಲಿ ಕೃಷ್ಣನು ದೇವೋತ್ತಮ ಪರಮಪುರುಷ, ಎಲ್ಲದರ ಒಡೆಯ, ಅವನಿಗೆ ಹುಟ್ಟಿಲ್ಲ ಎನ್ನುವ ತಿಳುವಳಿಕೆಯನ್ನು ಪಡೆಯುವವನೇ ಅತ್ಯಂತ ಯಶಸ್ವಿಯಾಗಿ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದವನು. ಈ ಹಂತದಲ್ಲಿ ಮಾತ್ರ ಕೃಷ್ಣನ ಪರಮಸ್ಥಾನವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡವನು ಎಲ್ಲ ಪಾಪ ಪ್ರತಿಕ್ರಿಯೆಗಳಿಂದ ಸಂಪೂರ್ಣವಾಗಿ ಬಿಡುಗಡೆ ಆಗ್ತಾನೆ. ಇಲ್ಲಿ ಶ್ರೀಕೃಷ್ಣನನ್ನು ಅಜ ಅಂತ ವರ್ಣಿಸಿದೆ. ಹೀಗೆಂದರೆ ಹುಟ್ಟಿಲ್ಲದವನು. ಆದರೆ ಅವನು ಅಜ ಎಂದು 2ನೇ ಅಧ್ಯಾಯದಲ್ಲಿ ವರ್ಣಿಸಿದ ಜೀವಿಗಳಿಗಿಂತ ಭಿನ್ನನು. ಐಕ ಮೋಹದಿಂದಾಗಿ ಹುಟ್ಟಿ ಸಾಯುತ್ತಿರುವ ಜೀವಿಗಳಿಗಿಂತ ಪ್ರಭು ಬೇರೆಯಾದವನು. ಬದ್ಧ ಆತ್ಮರು ತಮ್ಮ ದೇಹಗಳನ್ನು ಬದಲಾಯಿಸ್ತಾ ಇರ್ತಾರೆ, ಆದರೆ ಭಗವಂತನ ದೇಹವು ಬದಲಾಗುವುದಿಲ್ಲ. ಈ ಅಹಿಕ ಲೋಕಕ್ಕೆ ಬಂದಾಗಲೂ ಭಗವಂತ ಹುಟ್ಟು ಇಲ್ಲದವನಾಗಿಯೇ ಬರ್ತಾರೆ. ಆದ್ದರಿಂದ ತನ್ನ ಅಂತರಂಗ ಶಕ್ತಿಯಿಂದ ಪ್ರಭು ಕೆಳಮಟ್ಟದ ಐಹಿಕ ಶಕ್ತಿಯ ಅಧೀನನಲ್ಲ, ಅವನು ಯಾವಾಗಲೂ ಮೇಲಿನ ಶಕ್ತಿಯಲ್ಲಿ ಇರುತ್ತಾನೆ ಅಂಥೇಳಿ 4ನೇ ಅಧ್ಯಾಯದಲ್ಲಿ ಹೇಳಲಾಗಿದೆ. ಸೊ ಈ ಶ್ಲೋಕದಲ್ಲಿ ವೇತ್ತಿ ಲೋಕ ಮಹೇಶ್ವರಂ ಎನ್ನುವ ಪದವು ಪ್ರಭು ಕೃಷ್ಣನು ವಿಶ್ವದ ಗ್ರಹ ವ್ಯೂಹಗಳ ಪರಮ ಒಡೆಯ ಎನ್ನುವುದನ್ನು ಸೂಚಿಸುತ್ತೆ. ಆತನು ಸೃಷ್ಟಿಗೆ ಮೊದಲೇ ಇದ್ದವನು, ಸೃಷ್ಟಿಯಿಂದ ಭಿನ್ನನು. ಎಲ್ಲ ದೇವತೆಗಳಿಗೂ ಈ ಅಹಿಕ ಜಗತ್ತಿನಲ್ಲಿ ಸೃಷ್ಟಿಯಾದವನು. ಈ ದೇವತೆಗಳೆಲ್ಲ ಇಲ್ಲಿ ಸೃಷ್ಟಿಯಾದವರು ಅಹಿಕ ಜಗತ್ತಿನಲ್ಲಿ, ಆದರೆ ಕೃಷ್ಣ ಸೃಷ್ಟಿಯಾಗಲಿಲ್ಲ ಅಂತ ಇಲ್ಲಿ ಹೇಳಿದೆ. ಆದ್ದರಿಂದ ಕೃಷ್ಣ ಎಲ್ಲ ಲೋಕಗಳ ಪರಮ ಪ್ರಭು ಅಂತ ಹೇಳಲಾಗಿದೆ. ಶ್ರೀಮದ್ ಭಾಗವತಂನ 10ನೇ ಸ್ಕಂದದಲ್ಲಿ ಈ ಒಂದು ಸುಂದರವಾದ ಪ್ರಾರ್ಥನೆ ಬರುತ್ತೆ. ದೇವತೆಗಳು ಈ ಥರ ಪ್ರಾರ್ಥನೆಯನ್ನು ಮಾಡುತ್ತಾರೆ. ದೇವಕಿಯ ಗರ್ಭದಲ್ಲಿ ಶ್ರೀಕೃಷ್ಣ ಜನಿಸೋದಕ್ಕಿಂತ ಮುಂಚೆ ಚತುರ್ಭುಜ ನಾರಾಯಣ ರೂಪದಲ್ಲಿ ದೇವಕಿಗೆ ಕಾಣಿಸಿಕೊಂಡು ನಾನು ನಿಮ್ಮ ಒಂದು ಇದರಲ್ಲಿ ನಾನು ಜನಿಸಲಿದ್ದೇನೆ ನಿಮ್ಮ ಹೊಟ್ಟೆಯಲ್ಲಿ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಸೊ ಶ್ರೀಕೃಷ್ಣ ದೇವಕಿಯ ಹೊಟ್ಟೆಯಲ್ಲಿದ್ದಾಗ ಗರ್ಭಸ್ಥ ಸ್ತುತಿ ಮಾಡೋದಕ್ಕೆ ಅಂತೇಳಿ ದೇವತೆಗಳು ಅಲ್ಲಿಗೆ ಬರ್ತಾರೆ. ಸೊ ಗರ್ಭಸ್ಥ ಸ್ತುತಿಯನ್ನು ಅವ್ರು ಹೇಗೆ ಮಾಡ್ತಾರೆ? ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯೇ ಸತ್ಯಸ್ಯ ಸತ್ಯಂ ಮೃತ ಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಂ ಶರಣಂ ಪ್ರಪನ್ನಃ. ಒಂದೇ ಶ್ಲೋಕದಲ್ಲಿ 9 ಬಾರಿ ಸತ್ಯ ಸತ್ಯ ಸತ್ಯ ಸತ್ಯ ಅಂತ ಹೇಳ್ತಾರೆ. ಸೊ ಶ್ರೀಕೃಷ್ಣ ಸತ್ಯ, ಕೃಷ್ಣನ ಹುಟ್ಟು ಸತ್ಯ, ಕೃಷ್ಣನ ಕಾರ್ಯವೈಖರಿಗಳು ಸತ್ಯ, ಪರಮ ಸತ್ಯ ಶ್ರೀಕೃಷ್ಣನೇ. ಸೊ ಅವರು ತಮ್ಮ ಪ್ರಾರ್ಥನೆಯಲ್ಲಿ ಈ ಥರ ಅವರು ಅಂದರೆ ಒಂದು ವಿವರಿಸುತ್ತಾರೆ, ಹೇಗೆ ಕೃಷ್ಣ ದೇವೋತ್ತಮ ಪರಮಪುರುಷ ಪರಮ ಸತ್ಯ ಶ್ರೀಕೃಷ್ಣನೇ ಅನ್ನೋದನ್ನು ಅವರು ತಮ್ಮ ಪ್ರಾರ್ಥನೆಯಲ್ಲಿ ಹೇಳ್ತಾರೆ. ಸೊ ಆದ್ದರಿಂದ ಇಲ್ಲಿ ಜನ್ಮವಿಲ್ಲದವನು ನಾನು, ಸೊ ಆದರೂ ಕೂಡ ನಾನು ಜನಿಸ್ತೇನೆ. ಬಾರ್ನ್ ಯಟ್ ಅನ್ಬಾರ್ನ್ ಅಂತೇಳಿ, ಅನ್ಬಾರ್ನ್ ಈಸ್ ಬಾರ್ನ್ ಅಂತ ಹೇಳ್ತಾರೆ. ಸೊ ಯಾಕೆ ಅಂದರೆ ಅದು ಅಷ್ಟು ಸುಲಭವಿಲ್ಲ ಅರ್ಥ ಮಾಡಿಕೊಳ್ಳುವಂಥದ್ದು. ಅದಕ್ಕೆ ಶ್ರೀಕೃಷ್ಣ ಹೇಳುವಂಥದ್ದು ಜನ್ಮ ಕರ್ಮಚ ಮೇ ದಿವ್ಯಂ, ಅದು ತುಂಬ ದಿವ್ಯವಾಗಿರುವಂಥದ್ದು ನನ್ನ ಜನ್ಮ ಮತ್ತು ಕರ್ಮ, ಅಷ್ಟು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಅಂತೇಳಿ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: Family Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಶಾಸ್ತ್ರೀಯ ಸಂಗೀತ ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ 12:30 to 1:00 ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ 1:00 to 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು 1:30 to 2:00 ಸ್ವರಝೇಂಕಾರ ಮರಾಠಿ ಸಮಯದಲ್ಲಿ 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ 4:30 to 5:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

0: ವಿಷಯ ತಜ್ಞರು ಡಾಕ್ಟರ್ ಅಶೋಕ್ ಪಾಟೀಲ್.
1: ಎಲ್ಲ ಹಣ್ಣುಗಳು ಇದ್ರೂ ಕೂಡ ಆಯುರ್ವೇದ ಶಾಸ್ತ್ರದಲ್ಲಿ ದಿನನಿತ್ಯ ನೆಲ್ಲಿಕಾಯಿಯನ್ನು ತಿನ್ನಬೇಕು ಅಂತ ಹೇಳಿದ್ದಾರೆ. ಅಂದರೆ ನೆಲ್ಲಿಕಾಯಿ ಅತ್ಯಂತ ಪೋಷಕಾಂಶ ಯುಕ್ತವಾಗಿದ್ದು ಜನಸಾಮಾನ್ಯರಿಗೆ ಅತ್ಯಂತ ಸುಲಭವಾಗಿ ಸಿಗ್ತಕ್ಕಂಥ ಎಲ್ಲ ಕಡೆ ಬೆಳೀತಕ್ಕಂಥ ಒಂದು ಈ ನೆಲ್ಲಿಕಾಯಿ ಆಗಿದ್ದು, ನೆಲ್ಲಿಕಾಯಿಯ ಸಾಕಷ್ಟು ಉಪಯೋಗಗಳನ್ನು ನಾವು ಆಯುರ್ವೇದದಲ್ಲಿ ಚಿಕಿತ್ಸೆಗಾಗಿ ಅಥವಾ ಆರೋಗ್ಯ ದೃಷ್ಟಿಯಿಂದ ಕೂಡ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳೋದಕ್ಕಾಗಿ ಕೂಡ ಉಪಯೋಗವನ್ನು ಮಾಡಿಕೊಳ್ತಾ ಇದ್ದೀವಿ. ಇದನ್ನು ಶಾಸ್ತ್ರದಲ್ಲಿ ಹೇಳಿರುತ್ತ ಪ್ರಕಾರ ಇದು ಮಧುರ ರಸ ಮತ್ತು ವೀರ್ಯ, ಶೀತವೀರ್ಯ ಮತ್ತು ಕಟುವಿಪಾಕ ಅಂತ ಹೇಳ್ತಾರೆ. ಮುಖ್ಯವಾಗಿ ದೇಹದಲ್ಲಿರ್ತಕ್ಕಂಥ ಪಿತ್ತ ಮತ್ತು ಕಫಗಳನ್ನು ಇದು ನಿಯಂತ್ರಣ ಮಾಡ್ತದೆ. ಆಮ್ಲರಸ ಇದ್ದು ಹುಳಿ ಹುಳಿ ಇರ್ತದೆ, ಆ ಮೂಲಕ ವಾತವನ್ನು ದೇಹದಲ್ಲಿ ಹೆಚ್ಚಾಗಿರ್ತಕ್ಕಂಥ ವಾತದೋಷವನ್ನು ಕೂಡ ಇದು ಶಮನ ಮಾಡ್ತದೆ. ಮತ್ತು ಇದು ಕಣ್ಣುಗಳಿಗೆ ಹಿತಕಾರಿ, ಹೃದಯಕ್ಕೂ ಒಳ್ಳೆಯದು ಮತ್ತು ಕಂಠಕ್ಕೂ ಕೂಡ, ಧ್ವನಿ ಪೆಟ್ಟಿಗೆಗೂ ಕೂಡ ನೆಲ್ಲಿಕಾಯಿ ಅತ್ಯಂತ ಉಪಯೋಗ ಅಂತ ಹೇಳಬಹುದು. ಇದರಲ್ಲಿ ದೊರಕತಕ್ಕಂಥ ವಿಟಮಿನ್ ಸಿ ಆಸ್ಕಾರ್ಬಿಕ್ ಆಸಿಡ್ ಅಂತ ಏನು ಹೇಳ್ತೀವಿ, ಇದು ಉಳಿದೆಲ್ಲ ಸಸ್ಯವರ್ಗದಲ್ಲಿ ದೊರಕತಕ್ಕಂಥ ವಿಟಮಿನ್ ಸಿ, ಉಳಿದೆಲ್ಲ ಹುಳಿ ಪದಾರ್ಥಗಳಲ್ಲಿ ದೊರಕತಕ್ಕಂಥ ವಿಟಮಿನ್ ಸಿಗಿಂತ ಹೆಚ್ಚಿರ್ತದೆ ಇದರಲ್ಲಿ ವಿಟಮಿನ್ ಸಿ. ಮತ್ತು ಅತ್ಯಂತ ಬೇಗ ದೇಹಕ್ಕೆ ಅಸಿಮಿಲೇಷನ್ ದೇಹಕ್ಕೆ ದೊರಕ್ತದೆ ಮತ್ತು ಹೆಚ್ಚು ಸಮಯದವರೆಗೆ ಸಂಗ್ರಹವಾಗಿರ್ತದೆ. ಇದು ಇತರೆ ಖನಿಜಾಂಶವಾದ ಕ್ಯಾಲ್ಸಿಯಂ ಶರೀರಕ್ಕೆ ಬೇಗನೆ ದೊರಕಿಸಿಕೊಡ್ತದೆ. ಆ ಕ್ಯಾಲ್ಸಿಯಂ ಮೂಲಕ ಕೂದಲು, ನಮ್ಮ ಕೂದಲಿನ ಬೆಳವಣಿಗೆ, ಅಸ್ಥಿಗಳ ಬೆಳವಣಿಗೆ, ಉಗುರು ಮತ್ತು ಹಲ್ಲುಗಳ ಸದೃಢತೆಗೂ ಕೂಡ ಈ ಕ್ಯಾಲ್ಸಿಯಂ ಅಂಶ ಬಹುಮುಖ್ಯ ಕಾರಣ ಆಗ್ತದೆ. ಕಬ್ಬಿಣಾಂಶವನ್ನು ಕೂಡ ಇದು ಸುಲಭವಾಗಿ ಸಿಗೋ ಥರ ಮಾಡ್ತದೆ. ಆದ್ದರಿಂದ ಆಮಲಕಿಯಲ್ಲಿ ಈ ಎಲ್ಲ ಖನಿಜಾಂಶಗಳು ಸುಲಭವಾಗಿ ನಮಗೆ ಸಿಗೋದ್ರಿಂದ ಇದನ್ನು ದಿನನಿತ್ಯವಾಗಿ ಉಪಯೋಗ ಮಾಡಬೇಕು ಅಂತೇಳಿ ಹೇಳ್ತೇನೆ. ನಿಮಗೆ ಮಾರ್ಕೆಟ್ನಲ್ಲಿ ಆಮಲಕಿಗಳ ವಿವಿಧ ಪಾಕಗಳ ಮೂಲಕ, ಅದನ್ನು ಸಕ್ಕರೆ ಪಾಕದಲ್ಲಿ ಹಾಕಿ, ಬೆಲ್ಲದ ಪಾಕದಲ್ಲಿ ಹಾಕಿ, ಅದರ ಕ್ಯಾಂಡಿಗಳು ಈಗ ಮಾರುಕಟ್ಟೆಯಲ್ಲಿ ಲಭ್ಯವಿದೆ, ಅವನ್ನು ಕೂಡ ನಾವು ಸೇವಿಸಬಹುದು. ಆ ಮೂಲಕ ಅದನ್ನು ಶುದ್ಧೀಕರಣ ಮಾಡಿ ಸರಿಯಾದ ರೀತಿಯಲ್ಲಿ ಸ್ಟೋರೇಜ್ಗೆ ಅದನ್ನು ಶೇಖರಣೆ ಮಾಡತಕ್ಕಂಥ ವಿಧಾನಗಳು ಅತ್ಯಂತ ಸಮಂಜಸವಾಗಿದ್ದಲ್ಲಿ ಆಮಲಕಿಯನ್ನು, ಶೇಖರಿಸಿದ ಆಮಲಕಿಯನ್ನು ಕೂಡ ತಿನ್ನೋದರಲ್ಲಿ ಯಾವ ತಪ್ಪು ಇಲ್ಲ ಅಂತ ಹೇಳಬಹುದು.
2: India's first multi-speciality Ayurvedic hospital now in Shahpur, Belgavi. An NABH-recognized Ayurvedic hospital with the facilities of Suvarna Bindu Prashna, Srushti Santana Utpatti Kendra, Priyambu, Skin and Hair Care, Ayur Cardiology, Abhaya, Cancer Care, Eye Care, ENT, Oral Care, Panchkarma, Diet and Lifestyle Modification, Weight Management and Beauty Enhancement Treatments. For your entire healthy lifestyle, visit the Ayur World, KLE Hospital and Research Center, Shahpur, Belgavi. Phone 0831 2486 286.

0: ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್. ಇದು ಕೆಎಲ್ಇ ವೇಣುಧ್ವನಿ 90.4 FM ಪ್ರಸ್ತುತಿ.
1: ಆರೋಗ್ಯದ ಹಾದಿಗೆ ಆಸರೆಯು ನಾವು, ವೈದ್ಯಕೀಯ ಲೋಕದ ಹೆಮ್ಮೆಯು ನಾವು. ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ನಿಮ್ಮ ವೃತ್ತಿ ಬದುಕಿಗೆ ನಾವೇ ಸಾರಥಿ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ, ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಗೌರವದ ವೃತ್ತಿ ಸೇವೆಗೆ ಇದೇ ಸ್ಫೂರ್ತಿ. ಕೆಎಲ್ಇ ಸಂಸ್ಥೆಯ ಜೊತೆಗೆ ಬೆಳಗಲಿ ನಿಮ್ಮ ಕೀರ್ತಿ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.
2: ಕೇಲಿ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, ಅಡ್ಮಿಷನ್ಸ್ ಓಪನ್ ಫಾರ್ 2026-27. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ, KCET ಕೋಡ್ E036. ಮೋರ್ ದನ್ 500 ಪ್ಲೇಸ್ಮೆಂಟ್ ಆಫರ್ಸ್ ವರ್ ರಿಸೀವ್ಡ್ ಇನ್ 2025-26. ಸ್ಟೂಡೆಂಟ್ ಸೆಕ್ಯೂರ್ಡ್ ಅ ಹೈಯೆಸ್ಟ್ ಎನ್ಯುವಲ್ ಪ್ಯಾಕೇಜ್ ಆಫ್ ಅಪ್ ಟು 16 lakh ಪರ್ ಎನಮ್. ದ ಯೂನಿವರ್ಸಿಟಿ ಹ್ಯಾಸ್ 150+ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಮೆಂಬರ್ಸ್ ಅಂಡ್ 50+ ಡಾಕ್ಟರಲ್ ಡಿಗ್ರಿ ಹೋಲ್ಡರ್ಸ್. ವೆಲ್ ಇಕ್ವಿಪ್ಡ್ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಅಂಡ್ ವೈಫೈ ಎನೇಬಲ್ಡ್ ಹಾಸ್ಟೆಲ್ ಫೆಸಿಲಿಟೀಸ್ ಆರ್ ಅವೈಲೇಬಲ್. UG ಕೋರ್ಸಸ್, ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, AI, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, PG ಕೋರ್ಸಸ್ MCA, MBA ಅಂಡ್ MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್. 60+ ಕಂಪನೀಸ್ ಇನ್ಕ್ಲೂಡಿಂಗ್ ಇನ್ಫೋಸಿಸ್, ಜುನಿಪರ್ ನೆಟ್ವರ್ಕ್ಸ್, HPE, ಫೆಡರಲ್ ಬ್ಯಾಂಕ್ ಅಂಡ್ ಬಾಷ್. ವಿಸಿಟ್ ದ ಕ್ಯಾಂಪಸ್ ಫಾರ್ ರಿಕ್ರೂಟ್ಮೆಂಟ್. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಲ್ 0831-244-0322 ಆರ್ ವಿಸಿಟ್

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ರೆಮ್ಯಾಟೊಲಜಿ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಡಾಕ್ಟರ್ ಉತ್ಕರ್ಷ ಎಸ್ ಪಾಟೀಲ್ ಅವರು. ಇವರು ರೆಮ್ಯಾಟೊಲಜಿಸ್ಟ್. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಮೇಡಮ್.
1: ನಮಸ್ಕಾರ.
0: ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ರೆಮ್ಯಾಟೊಲಜಿ ಹಾಗೂ SLE ಈ ಒಂದು ವಿಷಯದ ಬಗ್ಗೆ ಮಾತನಾಡೋಣ. ಆದರೆ ಅದರಿಗಿಂತ ಮುಂಚೆ ರೆಮ್ಯಾಟೊಲಜಿ ಅಂದ್ರೇನು, ಅಲ್ಲಿಂದ ಪ್ರಾರಂಭ.
1: ಎಲ್ಲರಿಗೂ ನನ್ನ ನಮಸ್ಕಾರ. ರೆಮ್ಯಾಟೊಲಜಿ ಅನ್ನೋದು ಶಬ್ದ ಜಾಸ್ತಿ ಜನ ಕೇಳಿರ್ಲಿಕ್ಕಿಲ್ಲ. ರೆಮ್ಯಾಟೊಲಜಿ ಒಂದು ಮೆಡಿಕಲ್ ಪ್ರೊಫೆಷನ್, ಮೆಡಿಕಲ್ ಡಿಪಾರ್ಟ್ಮೆಂಟ್. ಇದರಲ್ಲಿ ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಡೀಲ್ ಮಾಡ್ತೀವಿ. ಆಟೋ ಇಮ್ಯೂನ್ ಡಿಸೀಸ್ ಅಂದ್ರೆ ಏನು? ನಮ್ಮ ಶರೀರಕ್ಕೆ ಒಂದು ರೋಗ ನಿರೋಧಕ ಶಕ್ತಿ ಅಥವಾ ರಕ್ಷೆ ಕವಚ ಅಂತ ಇರುತ್ತೆ. ದಟ್ ಇಸ್ ಮೇಡ್ ಅಪ್ ಆಫ್ ವೈಟ್ ಬ್ಲಡ್ ಸೆಲ್ಸ್ ಅಥವಾ ಬಿಳಿ ರಕ್ತ ಕಣ. ಇದು ನಮ್ಮ ಶರೀರನ ರಕ್ಷಣೆ ಮಾಡುತ್ತೆ ಹೊರಗಡೆಯಿಂದ ಬರೋ ಕೀಟಾಣುಗಳು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್ ಏನಾದರೂ ಬಂದ್ರೆ ನಾವು ಅದನ್ನ ತಡೆಗಟ್ಟಬೇಕು. ಅದಕ್ಕಂತ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಅಂತ ಇರುತ್ತೆ. ಈ ಆಟೋ ಇಮ್ಯೂನ್ ಕಾಯಿಲೆಯಲ್ಲಿ ಏನಾಗುತ್ತೆ ಅಂದ್ರೆ ಈ ಇಮ್ಯುನಿಟಿ ಸಿಸ್ಟಮ್ ಅಥವಾ ನಮ್ಮ ಇಮ್ಯೂನ್ ಸಿಸ್ಟಮ್ ಮಿಸ್ಗೈಡ್ ಆಗ್ಬಿಡುತ್ತೆ. ಅದರಿಂದ ಏನೇ ಇಲ್ಲದೆ ಹೋದ್ರೂ ಅದು ಓವರ್ ಆಕ್ಟಿವ್ ಆಗಿಬಿಟ್ಟು ನಮ್ಮ ಬಾಡಿದು ಹೆಲ್ದಿ ಆರ್ಗನ್ಸ್ ಅಂಗಾಂಗ ಮೇಲೆ ದಾಳಿ ಮಾಡುತ್ತೆ, ತಪ್ಪಾಗಿ ದಾಳಿ ಮಾಡುತ್ತೆ ಮತ್ತೆ ಇನ್ಫ್ಲಮೇಷನ್ ಮಾಡುತ್ತೆ. ಅದರಿಂದ ನಮಗೆ ಬೇರೆ ಬೇರೆ ಆರ್ಗನ್ ಸಿಸ್ಟಮ್ ಇನ್ವಾಲ್ವ್ ಆಗ್ಬೋದು. ಅಂದ್ರೆ ಕೀಳ್ನೋವು ಬರ್ಬೋದು, ಚರ್ಮಕ್ಕೆ ಅಫೆಕ್ಟ್ ಆಗ್ಬೋದು, ಬಾಯಲ್ಲಿ ಹುಣ್ಣಾಗ್ಬೋದು, ಕಿಡ್ನಿ ಅಫೆಕ್ಟ್ ಆಗ್ಬೋದು, ಲಂಗ್ಸ್ಗೆ ಅಫೆಕ್ಟ್ ಆಗ್ಬೋದು. ಯಾವ ಆರ್ಗನ್ ಮೇಲೆ ಅದು ದಾಳಿ ಮಾಡುತ್ತೋ ಅದರ ಪ್ರಕಾರ ಬೇರೆ ಬೇರೆ ಸಿಂಪ್ಟಮ್ಸ್ ಅನ್ನು ಕಂಡು ಬರುತ್ತೆ. ಇದಕ್ಕೆ ನಾವು ಆಟೋ ಇಮ್ಯುನಿಟಿ ಅಂತ ಹೇಳುದು. ಆಟೋ ಇಮ್ಯೂನ್ ಡಿಸೀಸಸ್ ತುಂಬಾ ತರತರ ಇದಾವೆ. ಈಗ ರೂಮೆಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ಬೋದು, ಕನೆಕ್ಟಿವ್ ಟಿಶ್ಯೂ ಡಿಸೀಸ್ ಅಂತ ಇರುತ್ತೆ, ಅದರಲ್ಲಿ SLE, ಜೋಗ್ರೆನ್ ಸಿಂಡ್ರೋಮ್, ಮತ್ತೆ ಬೇರೆ ಬ್ಯಾಕ್ ಪೇನ್ ಇಂದ ಬರ್ಬೋದು, ಅದಕ್ಕೆ ಆನ್ಕಲೋಸಿಂಗ್ ಸ್ಪಾಂಡಲೈಟಿಸ್ ಅಂತ ಹೇಳ್ತೀವಿ, ಸೋರಿಯಾಟಿಕ್ ಆರ್ಥ್ರೈಟಿಸ್, ಈ ತರ ಮುಂತಾದ ಕಾಯಿಲೆಗಳಿದಾವೆ. ಇವೆಲ್ಲ ನಾವು ರೂಮೆಟಾಲಜಿಸ್ಟ್ ಡೀಲ್ ಮಾಡ್ತೀವಿ.
0: ಈಗ ಬಹಳ ಮುಖ್ಯವಾಗಿ SLE ಬಗ್ಗೆ ಹೇಳೋಣ. SLE ಅಂದ್ರೆ ಏನು, ಅದ್ರ ಬಗ್ಗೆ ಸ್ವಲ್ಪ.
1: SLE ಅದಕ್ಕೆ ನಾವು ಸಿಸ್ಟಮಿಕ್ ಲೂಪಸ್ ಎರಿಥೆಮಟೋಸಿಸ್ ಅಂತ ಹೇಳ್ತೀವಿ, ಆರ್ ಇನ್ ಶಾರ್ಟ್ ಲೂಪಸ್ ಅಂತ ಹೇಳ್ತೀವಿ. ಲೂಪಸ್ ಇದು ಒಂದ್ ತರದ ಆಟೋ ಇಮ್ಯೂನ್ ಕಾಯಿಲೆ. ಇದರಲ್ಲಿ ಇದು ಯೂಶಲಿ ಹೆಣ್ಮಕ್ಕಳಲ್ಲಿ ಕಂಡು ಬರುತ್ತೆ. 9 to 10 times, 9-10 times ಜಾಸ್ತಿ ಪುರುಷರಕ್ಕಿಂತ ಹೆಣ್ಮಕ್ಕಳಲ್ಲಿ ಕಂಡು ಬರುತ್ತೆ. 20-40 ವಯಸ್ಸಿನ ಮಹಿಳೆಯರಲ್ಲಿ ಜಾಸ್ತಿ ಕಂಡು ಬರೋದು. ಇದರಲ್ಲಿ ಮೇಲೆ ಮೇಲೆ ಪದೇ ಪದೇ ಜ್ವರ ಬರೋದು, ಸುಸ್ತಾಗೋದು, ಹಸಿವೆ ಇಲ್ಲಾರ್ದಂಗ ಆಗೋದು, ವೇಟ್ ಲಾಸ್ ಆಗೋದು, ಈ ತರದೆಲ್ಲ ಲಕ್ಷಣಗಳು ಬಂದ್ಬಿಡುತ್ತೆ. ಸೊ ಕಾಮನ್ ಆಗಿ ಕಂಡು ಬರೋದು ಅಂದ್ರೆ ಇದರಲ್ಲಿ ಮ್ಯಾಲಾರ್ ರ್ಯಾಶ್ ಅಥವಾ ಬಟರ್ಫ್ಲೈ ರ್ಯಾಶ್ ಅಂತ ಹೇಳ್ತೀವಿ. ಅದು ಫೇಸ್ ಮೇಲೆ ಬಟರ್ಫ್ಲೈ ಶೇಪ್ದು ಒಂಥರ ರ್ಯಾಶ್ ಬರುತ್ತೆ. ಬಿಸಿಲಿಗೆ ಹೋದ್ಮೇಲೆ ಅದು ಸ್ಕಿನ್ ಉರುಪ ಬರುತ್ತದೆ, ಮತ್ತೆ ಸ್ಕಿನ್ ಬಿಸಿಲಿಗೆ ಹೋದ್ಮೇಲೆ ಅದು ಜಾಸ್ತಿಯಾಗಿ ಎದ್ದು ಕಂಡು ಬರುತ್ತದೆ. ಯೂಶಲಿ ಅದೇನೋ ಒಂದ್ ಸ್ವಲ್ಪ ಸ್ಕಿನ್ ಡಿಸೀಸ್ ಇರಬೇಕು ಅಥವಾ ಅಲರ್ಜಿ ಅಂತ ಹೇಳಿ ತುಂಬಾ ಜನ ಅದನ್ನ ದುರ್ಲಕ್ಷ ಮಾಡಿಬಿಡ್ತಾರೆ. ಬಾಯಲ್ಲಿ ಹುಣ್ಣಾಗೋದು, ಬಿಳಿ ರಕ್ತ ಕಣ ಕಮ್ಮಿ ಆಗೋದು, ಇವೆಲ್ಲ ಇದರದ್ದು ಲಕ್ಷಣಗಳಿರುತ್ತವೆ.
0: ಬಹಳ ಮುಖ್ಯವಾಗಿ SLE ಆಗೋ ಕಾರಣ ಏನು, ಅದ್ರ ಬಗ್ಗೆ ನಾವು ತಿಳ್ಕೋಬಹುದು? ಏಕೆಂದ್ರೆ ಬಹಳಷ್ಟು ಸಂದರ್ಭಗಳಲ್ಲಿ ಕೆಲವೊಬ್ಬರಿಗೆ ಹೆರಿಡಿಟರಿ ಇದು ಅದು, ಈ ಒಂದು SLE ರೋಗ ಇದು ಆಗ್ಲಿಕ್ಕೆ ಕಾರಣವೇನು?
1: SLE ಇದು ನಾನು ಹೇಳ್ದಂಗೆ ಇದು ಆಟೋ ಇಮ್ಯೂನ್ ಡಿಸೀಸ್, ಇದಕ್ಕೆ ಮಲ್ಟಿಫ್ಯಾಕ್ಟೋರಿಯಲ್ ಕಾಸಸ್ ಅಂತ ಹೇಳ್ತೀವಿ. ಆದ್ರೆ ಅದಕ್ಕೆ ಒಂದು ಸಿಂಗಲ್ ಕಾರಣ

0: ಮಾಡ್ತಾರೆ ಅದರ ಬಗ್ಗೆ ಸ್ವಲ್ಪ?
1: ಡಯಾಗ್ನೋಸಿಸ್ ಒಂದ್ ಸ್ವಲ್ಪ ಜಾಸ್ತಿ ಟೈಮ್ ಇದು ಮಿಸ್ ಆಗ್ಬಿಡುತ್ತೆ, ಯಾಕಂದ್ರೆ ಜ್ವರ ಬರ್ತಾ ಇದೆ ಅಂತ ಯೂಶಲಿ ಪೇಷಂಟ್ಸ್ ಎಲ್ಲ ಫಿಸಿಷಿಯನ್ ಹತ್ರ ಹೋಗಿರ್ತಾರೆ, ಟೈಫಾಯ್ಡ್ ಮಲೇರಿಯಾ ಡೆಂಗು ಅಂತ ಒಂದೊಂದ್ಸತಿ ಮಿಸ್ ಡಯಾಗ್ನೋಸ್ ಆಗ್ಬಿಡುತ್ತೆ, ಯಾಕಂದ್ರೆ ಜಾಸ್ತಿ ಇದು ಪತ್ತೆ ಹತ್ತೋದಿಲ್ಲ. ಅದಕ್ಕೆ ಈ ಸತ ಇದು ಮೇ ತಿಂಗಳು ಲೂಪಸ್ ಅವೇರ್ನೆಸ್ ಮಂತ್ ಅಂತ ನಾವು ಆಚರಿಸ್ತಾ ಇದೀವಿ, ಮತ್ತೆ ಮೇ 10th ವರ್ಲ್ಡ್ ಲೂಪಸ್ ಡೇ ಅಂತ ಆಚರಿಸ್ತಾ ಇದೀವಿ. ದಿಸ್ ಇಸ್ ಟು ಕ್ರಿಯೇಟ್ ಅವೇರ್ನೆಸ್ ಅಮಂಗ್ ದ ಪೇಷಂಟ್ಸ್ ಅಬೌಟ್ ಎಸ್ಎಲ್ಇ, ಯಾಕಂದ್ರೆ ಈ ಡಿಸೀಸ್ ಯೂಶಲಿ ಇನ್ವಿಸಿಬಲ್ ಇರುತ್ತೆ. ಸೊ ದ ಥೀಮ್ ಫಾರ್ ದಿಸ್ ಇಯರ್ ಇಸ್ ಟು ಮೇಕ್ ಎಸ್ಎಲ್ಇ ವಿಸಿಬಲ್. ಅದಕ್ಕಾಗಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಪೇಷಂಟ್ಸ್ ಅಲ್ಲಿ, ಈ ತರ ಲಕ್ಷಣಗಳಿತ್ತು ಅಂದ್ರೆ ಆದಷ್ಟು ಬೇಗ ರ್ಯೂಮಟೊಲಾಜಿಸ್ಟ್ಗೆ ಕನ್ಸಲ್ಟ್ ಮಾಡಿ ಅದರದ್ದು ಚಿಕಿತ್ಸೆ ತಗೋಬೇಕು. ಪೇಷಂಟ್ಸ್ಗೆ ಜ್ವರ ಬರೋದು, ತುಂಬಾ ಹೊತ್ತಿಂದ ಜ್ವರ, ಪದೇ ಪದೇ ಜ್ವರ, ತಿಂಗಳಾಂತರ ಜ್ವರ, ಮತ್ತೆ ಎಲ್ಲ ಬ್ಲಡ್ ಟೆಸ್ಟ್ ಮಾಡಿದ್ರು ನೆಗೆಟಿವ್ ಬರುತ್ತೆ, ಹಾಗಾಗಿತ್ತಂದ್ರೆ ಅದು ಆಟೋ ಇಮ್ಯುನಿಟಿ ಏನ್ ಇದೆಯಾ ಅಂತ ಹೇಳಿ ಕೆಲವು ಟೆಸ್ಟ್ಗಳು ಇರ್ತವೆ, ಅವು ಮಾಡಬೇಕಾಗುತ್ತೆ. ಕಾಮನ್ ಆಗಿ ANA ಅಂತ ಟೆಸ್ಟ್ ಮಾಡ್ತೀವಿ. ANA ಪಾಸಿಟಿವ್ ಬಂತು, ಯೂಶಲಿ 90% ಜನರಲ್ಲಿ ANA ಅನ್ನೋದು ಆಂಟಿ ನ್ಯೂಕ್ಲಿಯರ್ ಆಂಟಿಬಾಡಿ ಪಾಸಿಟಿವ್ ಬರುತ್ತೆ. ಆದ್ರೆ ಎಲ್ಲ ANA ಪಾಸಿಟಿವ್ SLE ಅಂತ ಇರೋದಿಲ್ಲ. ನಾವು ಕ್ಲಿನಿಕಲ್ಲಿ ಪೇಷಂಟ್ ನೋಡ್ಬೇಕು, ಪೇಷಂಟ್ಗೆ ಆ ತರ ಸಿಂಪ್ಟಮ್ಸ್ ಇದೆ, ಮತ್ತೆ ANA ಪಾಸಿಟಿವ್ ಇತ್ತು, ಮತ್ತೆ ಬೇರೆ ತರದ ಬ್ಲಡ್ ಟೆಸ್ಟ್ ಇರ್ತಾವೆ, ಸಪೋರ್ಟಿಂಗ್ ಟೆಸ್ಟ್ ಇರ್ತಾವೆ, ಅದನ್ನೆಲ್ಲ ಚೆಕ್ ಮಾಡಿಕೊಂಡು ದೆನ್ ವಿ ಕ್ಯಾನ್ ಸೇ ದಟ್ ದ ಪೇಷಂಟ್ ಹ್ಯಾಸ್ ರಿಯಲಿ ಗಾಟ್ SLE.
0: ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂದ್ರೆ, ಇದನ್ನ ಕ್ಯೂರ್ ಮಾಡಬಹುದಾ, ಇದು ಗುಣಪಡಿಸಬಹುದಾದಂತ ಒಂದು ರೋಗನ?
1: ಇದು ಹೇಗಿದೆ ಅಂದ್ರೆ ಸ್ವಲ್ಪ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಬೇಕಾಗುತ್ತೆ, ಗುಣ ಪಡುತ್ತೆ. ಇದರಲ್ಲಿ ಏನ್ ಸಾಕಷ್ಟು ಪೇಷಂಟ್ಸ್ ಏನ್ ಮಾಡ್ತಾರೆ, ಒಂದ್ 2-3 ತಿಂಗಳ ಟ್ರೀಟ್ಮೆಂಟ್ ತಗೋತಾರೆ, ಸರಿ ಆಯ್ತು ಅಂತ ಬಿಟ್ಬಿಡ್ತಾರೆ. ಸೊ ಅದು ಮಾಡಬಾರ್ದು. ಇದು ಒಂದ್ 3-4 ವರ್ಷವರೆಗೂ ಟ್ರೀಟ್ಮೆಂಟ್ ಕಂಟಿನ್ಯೂ ತಗೋತಾ ಇರಬೇಕು, ಮಾನಿಟರ್ ಮಾಡ್ತಾ ಇರಬೇಕು. ಒಂದೊಂದ್ ಇದು ಕಂಟ್ರೋಲ್ ಅಲ್ಲಿ ಬರುತ್ತೆ, ಯಾಕಂದ್ರೆ ಈಗ ಮಾಡರ್ನ್ ಮೆಡಿಕೇಶನ್ಸ್ ಏನ್ ಬಂದಿದಾವಲ್ಲ, ಅದರಲ್ಲಿ ನಾವು ಮೊದಲೇ ಹೇಗಿತ್ತು, ಬರೀ ಸ್ಟಿರಾಯ್ಡ್ಸ್, HCQS, ಹೈಡ್ರೋಕ್ಸಿಕ್ಲೋರೋಕ್ವಿನ್ ಅಂತ ಟ್ಯಾಬ್ಲೆಟ್ ಇರ್ತದೆ. ಈಗ ತುಂಬಾ ಆಂಟಿ ರೂಮ್ಯಾಟಿಕ್ ಡ್ರಗ್ಸ್ ಅಂದ್ರೆ ಡಿಸೀಸ್ ಮಾಡಿಫೈಯಿಂಗ್ ಏಜೆಂಟ್ಸ್, DMARDs ಅಂತ ಹೇಳ್ತೀವಿ, ಮತ್ತೆ ಬಯೋಲಾಜಿಕಲ್ಸ್ ಅಂತ ಡ್ರಗ್ಸ್ ಬಂದಿದಾವೆ. ಅದರಿಂದ ಏನಿದೆ, SLE ನಾವು ಬೇಗ ಆದಷ್ಟು ಬೇಗ ಅದನ್ನ ಕಂಟ್ರೋಲ್ ಅಲ್ಲಿಗೆ ತರಬಹುದು, ಮತ್ತೆ ರೆಮಿಷನ್ ಅಂತ ಹೇಳ್ತೀವಿ, ಅಂದ್ರೆ ಅದನ್ನ ಕಂಟ್ರೋಲ್ ಅಲ್ಲಿ ಇಡಬಹುದು. ಸೊ ನಮ್ಮ ಏಮ್ ಏನಿದೆ ಅಂದ್ರೆ, ವಿ ಹ್ಯಾವ್ ಟು ಕೀಪ್ ದ ಡಿಸೀಸ್ ಟು ಆಸ್ ಲೋ, ಡಿಸೀಸ್ ಆಕ್ಟಿವಿಟಿ ಫುಲ್ ಲೋ ಇಡಬೇಕು ಅಥವಾ ರೆಮಿಷನ್ ಅಲ್ಲಿ ತರಬೇಕು. ಆಮೇಲೆ ಆದರೆ ದೀರ್ಘಕಾಲವರೆಗೂ ಪೇಷಂಟ್ಗೆ ಮಾನಿಟರ್ ಮಾಡ್ತಾ ಇರಬೇಕು, ಯಾಕಂದರೆ ಇದು ಯಾವಾಗೂ ಫ್ಲೇರ್ ಅಪ್ ಆಗ್ಬೋದು. ಅದಕ್ಕೆ ಸಿಂಪ್ಟಮ್ಸ್ ಏನೂ ಇಲ್ಲ, ಆರಾಮಿದ್ರು ಅಂದ್ರೆ ಅಟ್ಲೀಸ್ಟ್ ಒಂದು 6 months ಇಯರ್ಲಿ ಒನ್ಸ್ ಚೆಕಪ್ ಮಾಡ್ತಾ ಇರಬೇಕು.
0: ಆಹಾರದ ಬಗ್ಗೆ ಅಥವಾ ವ್ಯಾಯಾಮದ ಬಗ್ಗೆ ಹೌ ವಿಲ್ ಇಟ್ ಎಫೆಕ್ಟ್ ಈ ಒಂದು SLE, ಅದರ ಬಗ್ಗೆ ತಿಳಿಸಬಹುದಾ?
1: ಇದರಲ್ಲಿ SLE ಆಗಿದೆ ಅಂತ ಪೇಷಂಟ್ ಅದನ್ನ ನಿರಾಶೆ ಪಡುವಂತದೇನಿಲ್ಲ. ಸೊ ದೇ ಶುಡ್ ನಾಟ್ ಲೂಸ್ ಹೋಪ್. ಇದರಲ್ಲಿ ಕ್ಯೂರ್ ಇದೆ, ತುಂಬಾ ತರದ್ದು ಹೊಸ ತರದ್ದು ಮೆಡಿಸಿನ್ಸ್ ಎಲ್ಲ ಬಂದಿದಾವೆ. ಸೊ ವಿ ಕ್ಯಾನ್ ಡೆಫಿನೆಟ್ಲಿ ಕ್ಯೂರ್ SLE ಆರ್ ಬ್ರಿಂಗ್ ಇಟ್ ಅಂಡರ್ ಕಂಟ್ರೋಲ್. ಮತ್ತೆ ಎಕ್ಸಸೈಸ್ ಪಾರ್ಟ್ ಅಂದ್ರೆ ದೇ ಹ್ಯಾವ್ ಟು ಹ್ಯಾವ್ ಅ ಪ್ರಾಪರ್ ಹೆಲ್ದಿ ಲೈಫ್ ಸ್ಟೈಲ್, ಎಕ್ಸಸೈಸ್ ಮಾಡಬೇಕು, ಯೋಗಾಸನ ಮಾಡಬೇಕು. ಇದರಲ್ಲಿ ಒಂದು ಅಪೋಸಿಟ್ ಥಿಂಗ್ ಏನಿದೆ ಅಂದ್ರೆ, ನಾವು ಬಿಸಿಲಿಗೆ ಹೋಗಬಾರ್ದು. ಬೇರೆ
0: ಎಕ್ಸಾಕ್ಟ್ಲಿ
1: ಬೇರೆ ಕಾಯಿಲೆನಲ್ಲಿ ನಾವು ಹೇಳ್ತೀವಿ ಹೋಗಿ ಬಿಸಿಲಿಗೆ ಹೋಗ್ಬೇಕು, ವಿಟಮಿನ್ ಡಿ ಸಿಗುತ್ತೆ ಅಂತ ಹೇಳಿ, ಬಟ್ SLE ಒಂದು ರೋಗ ಇದೆ, ಇದರಲ್ಲಿ ನಾವು ಬಿಸಿಲಿಗೆ ಹೋಗಬಾರ್ದು. ಬಿಸಿಲಿಗೆ ಹೋದ್ಮೇಲೆ ಇದು ಸ್ವಲ್ಪ ಫ್ಲೇರ್ ಅಪ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ, UV ಕಿರಣದಿಂದ ಇದು SLE ಫ್ಲೇರ್ ಅಪ್ ಆಗುತ್ತೆ. ಅದಕ್ಕೆ ನಾವು ಪೇಷಂಟ್ಸ್ಗೆ ಬಿಸಿಲಿಗೆ ಹೋಗ್ಬೇಡಿ ಅಂತ ಹೇಳ್ತೀವಿ. ಬಿಸಿಲಿಗೆ ಹೋಗ್ಬೇಕಾದ್ರೂ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು, ಅಂಬ್ರೆಲಾ ಯೂಸ್ ಮಾಡಬೇಕು, ಶೇಡ್ಸ್ ಯೂಸ್ ಮಾಡಬೇಕು.
0: ಬಹಳ ಮುಖ್ಯವಾಗಿ ಈಗಂತರೂ ಹೀಟ್ ವೇವ್ ನಡೆದಿದೆ, ಅಂತ ಸಂದರ್ಭದಲ್ಲಿ ಕೇಳುಗರಲ್ಲಿ ಎಷ್ಟೋ ಜನ SLE ಇರಬಹುದು, ಅವ್ರಿಗೆ ಏನ್ ಹೇಳಿಕ್ ಇಷ್ಟಪಡ್ತೇವೆ ವಿತ್ ರೆಸ್ಪೆಕ್ಟ್ ಟು ಸಮರ್ ಕೇರ್?
1: ಹೊರಗಡೆ ಹೋಗೋಕ್ಕಿಂತ ಮುಂಚೆ ಎಕ್ಸ್ಪೋಸ್ಡ್ ಪಾರ್ಟ್ಸ್ಗೆ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು, ಅಟ್ಲೀಸ್ಟ್ 30 minutes ಬಿಫೋರ್ ಗೆಟಿಂಗ್ ಔಟ್ ಇನ್ ಟು ದ ಸನ್. ಮತ್ತೆ ದೇ ಶುಡ್ ಯೂಸ್ ಅಂಬ್ರೆಲಾಸ್, ದೇ ಶುಡ್ ಕವರ್ ದ ಫೇಸ್, ಮತ್ತು ಆದಷ್ಟು ಬಿಸಿಲಿಗೆ ಹೋಗೋದು ತಡೆಗಟ್ಟಬೇಕು. ಮತ್ತು ಬಿಸಿಲಿಗೆ ಹೋದ್ಮೇಲೆ ಸ್ಕಿನ್ ಕೆಂಪಾಗೋದು ಆ ಥರದ್ದು ಏನಾದರೂ, ಬೇರೆ ಯಾರಿಗೂ ಗೊತ್ತಿಲ್ಲ SLE ಇದೆ ಅಂತ, ಸ್ಕಿನ್ ರ್ಯಾಶ್ ಬರೋದು, ಬಟರ್ಫ್ಲೈ ರ್ಯಾಶ್ ಆ ಥರದ್ದು ಏನಾದರೂ ಕಂಡು ಬಂತು ಅಂದರೆ ಬೇಗನೆ ರ್ಯೂಮಟೊಲಾಜಿಸ್ಟ್ಗೆ ಕನ್ಸಲ್ಟ್ ಮಾಡಬೇಕು.
0: ಬಹಳ ಮುಖ್ಯವಾಗಿ ಈ ಒಂದು ಮೇ ತಿಂಗಳಲ್ಲಿ ಏನೋ ಸೆಲೆಬ್ರೇಟ್ ಮಾಡ್ತಾರೆ ಅಂತಾರೆ, ಯಾವೆಲ್ಲ ಚಟುವಟಿಕೆಗಳು ಅದರಲ್ಲಿ ಇರುತ್ತೆ, ಎನಿ ಆಕ್ಟಿವಿಟೀಸ್ ವಿಚ್ ಯು ಪರ್ಫಾರ್ಮ್ ಫಾರ್ ದ ಅವೇರ್ನೆಸ್, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ರ್ಯೂಮಟೊಲಾಜಿಸ್ಟ್ ಆಲ್ ಓವರ್ ಇಂಡಿಯಾ, ವಿ ಆಲ್ ಆರ್ ಡೂಯಿಂಗ್ ದಿಸ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಫಾರ್ SLE. ಸೊ ವಿ ಡೂ ಪೇಷಂಟ್ ಅವೇರ್ನೆಸ್ ಪ್ರೋಗ್ರಾಮ್, ಅದಕ್ಕೆ ಎಜುಕೇಷನ್ ಅಂತ ಕೊಡ್ತೀವಿ. ನಮ್ಮ ಕ್ಲಿನಿಕಲ್ಲು ನಾವು ಪೇಷಂಟ್ಗೆ ಅವೇರ್ನೆಸ್ ಅಂತ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ, ಆ್ಯಂಡ್ ವಿ ಆರ್ ಆಲ್ಸೋ ಕಂಡಕ್ಟಿಂಗ್ CMEs ಟು ಹೆಲ್ಪ್ ಅದರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಟು ಐಡೆಂಟಿಫೈ ದರ್ ಇಸ್ ಸಮಥಿಂಗ್ ಕಾಲ್ಡ್ SLE ಆ್ಯಂಡ್ ವಾಟ್ ಆರ್ ದ ಅರ್ಲಿ ಫೀಚರ್ಸ್ ಟು ಡಯಾಗ್ನೋಸ್ SLE. ಆ್ಯಂಡ್ ವಿ ಆರ್ ಆಲ್ಸೋ ಹೆಲ್ಪಿಂಗ್ ಔಟ್ ಪೇಷಂಟ್ಸ್, ವಿ ಆರ್ ಗಿವಿಂಗ್ ಸಮ್ ವಿ ಆರ್ ಕಂಡಕ್ಟಿಂಗ್ ಕ್ಯಾಂಪ್ಸ್ for early diagnosis and screening of SLE. So all these all the rheumatologists all over India are conducting during the month of May.
0: ಬಹಳ ಉತ್ತಮ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ರ್ಯೂಮಟಾಲಜಿ ಹಾಗೂ SLE ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ರ್ಯೂಮಟಾಲಜಿಸ್ಟ್

0: ಡಾಕ್ಟರ್ ಉತ್ಕರ್ಷ ಎಸ್ ಪಾಟೀಲ್ ಅವರು. ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.
1: ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಅದು ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿಯ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸು ಗುಸು ಆದಂಗೆ. ಅದು ಅದಲ್ಲ, ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ, ಅವರು ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರು ಇರ್ಬೋದು, ಆಮೀರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸೋದು ರೇಡಿಯೋದ ಕೆಲಸ.

0: Daily Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. Daily Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ವಿರಾಮದ ನಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮವಿದು. ಇವತ್ತಿನ ಕಾರ್ಯಕ್ರಮದ ವಿಷಯ ರ್ಯುಮಟಾಲಜಿ ಹಾಗೂ SLE ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ಉತ್ಕರ್ಷ ಎಸ್ ಪಾಟೀಲ್ ಅವರು. ಡಾಕ್ಟರ್ ಮೇಡಮ್, ಈಗ ಬಹಳ ಮುಖ್ಯವಾಗಿ ರ್ಯಾಶಸ್ ಬಗ್ಗೆ ಹೇಳಿದ್ರೆ ಎಕ್ಸ್ಟ್ರೀಮ್ ಫಟೀಗ್ ಅಂದ್ರೆ ಸುಸ್ತಿ ಅಂತ ಹೇಳಿದ್ರಿ, ಇಂಥ ಒಂದು ಸಂದರ್ಭದಲ್ಲಿ ಅದರೊಂದಿಗೆ ಜಾಯಿಂಟ್ ಪೇನು ಅಂತ ಹೇಳಿದ್ರಿ, ಹೊರಗಡೆ ಹೋಗ್ಬಾರ್ದು ಇಂಥ ಬಿಸಿಲಲ್ಲಿ ಅಂತ ಹೇಳಿದ್ರಿ. ಈಗ ಬಹಳಷ್ಟು ಜನರು ಇದನ್ನ ನಿರ್ಲಕ್ಷ್ಯ ಪಡ್ತಾರೆ. ವಾಟ್ ಈಸ್ ದ ಎಕ್ಸ್ಟ್ರೀಮ್ ಸಿಂಪ್ಟಮ್ಸ್, ಈ ಒಂದು SLE ಎಕ್ಸ್ಟ್ರೀಮ್ ಸಿಂಪ್ಟಮ್ಸ್ ಏನಾಗಿರಬಹುದು?
2: ಮೈಲ್ಡ್ ಅಂಡ್ ಮಾಡರೇಟ್ ಡಿಸೀಸ್ ಅಂತ ನಾನು ಹೇಳಿದ್ದೀನಿ. ಎಕ್ಸ್ಟ್ರೀಮ್ ಆಗಿ ಹೇಗದೆ ಅಂದರೆ ಇದು ಕಿಡ್ನಿಗೆ ಅಫೆಕ್ಟ್ ಆಗ್ಬೋದು, ಕಿಡ್ನಿಗೆ ಅಫೆಕ್ಟ್ ಆಗ್ಬೋದು, ಅದರಲ್ಲಿ ಮುಖಕ್ಕೆ ಊತ ಬರ್ಬೋದು, ಕಾಲಿಗೆ ಸ್ವೆಲ್ಲಿಂಗ್ ಬರ್ಬೋದು, ಕಾಲು ಊತ ಬರೋದು. ಸೊ ಇದನ್ನು ನಾವು ಕಂಡುಹಿಡಿಬೇಕಾದ್ರೆ ಯೂರಿನ್ ಟೆಸ್ಟ್ ಮಾಡ್ತೀವಿ. ಯೂರಿನಲ್ಲಿ ಪ್ರೋಟೀನ್ ಹೋಗ್ತಾ ಇದೆಯಾ ಅಂತ ಚೆಕ್ ಮಾಡ್ತೀವಿ, ಅದಕ್ಕೆ ಪ್ರೋಟೀನ್ ಯೂರಿಯಾ ಅಂತ ಹೇಳ್ತೀವಿ. ಮತ್ತು ಕೆಲವಷ್ಟು ಬ್ಲಡ್ ಟೆಸ್ಟು ಇದ್ದೇವೆ, ಅಂದರೆ ಸೀರಮ್ ಕ್ರಿಯಾಟಿನಿನ್ ಅಂತ ಚೆಕ್ ಮಾಡ್ತೀವಿ, ಕಾಂಪ್ಲಿಮೆಂಟ್ಸ್ ಅಂತ ಚೆಕ್ ಮಾಡ್ತೀವಿ, C3 C4 ಅವೆಲ್ಲ ಕಡಿಮೆ ಆಗಿತ್ತು ಅಂದರೆ ಕಿಡ್ನಿಗೆ ಅಫೆಕ್ಟ್ ಆಗ್ತಾ ಇದೆಯಾ ಅಂತ ನಾವು ಅದನ್ನೇ ಸಸ್ಪೆಕ್ಟ್ ಮಾಡ್ತೀವಿ. ಅವಾಗ ಅಲ್ಟ್ರಾಸೌಂಡು ಮಾಡ್ತೀವಿ, ಕಿಡ್ನಿ ಸೈಜ್ ಎಷ್ಟಿದೆ ನೋಡಿಕೊಂಡು, ಆ್ಯಂಡ್ ಕಿಡ್ನಿಗೆ ಅಫೆಕ್ಟ್ ಆಗಿದೆ ಅಂತ ನಮಗೆ ಸ್ವಲ್ಪ ಸಸ್ಪಿಷನ್ ಬಂತಂದರೆ ಕಿಡ್ನಿ ಬಯೋಪ್ಸಿ ಅಂತ ಮಾಡಬೇಕಾಗುತ್ತೆ. ಕಿಡ್ನಿ ಬಯೋಪ್ಸಿಯಲ್ಲಿ ನಾವು ಅದನ್ನು ಗ್ರೇಡಿಂಗ್ ಮಾಡ್ತೀವಿ, ಅದರಲ್ಲಿ ಕಿಡ್ನಿದು ಒಂದು ಸ್ವಲ್ಪ ಟಿಶ್ಯೂ ತಗೊಂಡು ಮೈಕ್ರೋಸ್ಕೋಪಲ್ಲಿ ಚೆಕ್ ಮಾಡ್ತೀವಿ. SLE ಅಂತ ಅಫೆಕ್ಟ್ ಆಗಿತ್ತು, ಅದಕ್ಕೆ ಲೂಪಸ್ ನೆಫ್ರೈಟಿಸ್ ಅಂತ ಹೇಳೋದು, ಅದು ಇತ್ತಂದರೆ ಅದು ಸ್ವಲ್ಪ ಸಿವಿಯರ್ ಮತ್ತು ಲೈಫ್ ಥ್ರೆಟ್ನಿಂಗ್ ಇರುತ್ತೆ. ಸೊ ಅದಕ್ಕೆ ನಾವು ತಕ್ಷಣವೇ ಕಂಡುಹಿಡಿದು ಅದನ್ನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು, ಇಲ್ಲಾಂದರೆ ಕಿಡ್ನಿ ಫೇಲ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕಂತ ನಾವು ಅದನ್ನು ಬೇಗನೆ ಅದನ್ನು ಪತ್ತೆ ಹಚ್ಚಿ ಅದರದ್ದು ಟ್ರೀಟ್ಮೆಂಟ್ ಇರುತ್ತೆ ಅದನ್ನು ಸ್ಟಾರ್ಟ್ ಮಾಡಿಬಿಡಬೇಕು.
1: ಪ್ರೆಗ್ನೆಂಟ್ ವುಮನ್ ಬಗ್ಗೆ ಸ್ವಲ್ಪ ಮಾತನಾಡೋಣ, ಅವರಿಗೆ ಯಾವ ರೀತಿ ಕಾಳಜಿಯನ್ನು ತಗೋಬೇಕು ಅದ್ರ ಬಗ್ಗೆ ತಿಳಿಸಿ.
2: SLE ನಾನು ಹೇಳಿದಾಗೆ ಇದು 20-40 ವಯಸ್ಸಿನ ಮಹಿಳೆಯರಿಗೆ ಜಾಸ್ತಿ ಕಂಡುಬರುದು. ಸೊ ಇದು ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಲ್ಲಿ ಕಂಡುಬರುದು. ಸೊ ಎಷ್ಟೋ ಜನಕ್ಕೆ ಅನ್ಸುತ್ತೆ ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ. ಪ್ರೆಗ್ನೆನ್ಸಿಯಲ್ಲಿ ಪ್ರಾಬ್ಲಮ್ ಆಗೋದು ಚಾನ್ಸ್ ತುಂಬಾ ಕಮ್ಮಿ ಆಗಿದೆ ಈಗ, ಆದ್ರೆ ಸ್ವಲ್ಪ ಕಾಷನ್ಸ್ ಪ್ರಿಕಾಷನ್ಸ್ ನಾವು ಅದನ್ನು ನೋಡ್ಕೋಬೇಕು. ಒಂದಂದ್ರೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ಅಟ್ಲೀಸ್ಟ್ ಒಂದು 6 ಮಂತ್ಸ್ ಡಿಸೀಸ್ ಕಂಟ್ರೋಲಲ್ಲಿ ಇರಬೇಕು, ಅದು ರ್ಯುಮಟಾಲಜಿಸ್ಟ್ ಹತ್ರ ರೆಗ್ಯುಲರ್ ಆಗಿ ಫಾಲೋಅಪ್ ಮಾಡ್ತಾ ಇರಬೇಕು. ಲಾಸ್ಟ್ 6 ಮಂತ್ಸ್ ಇಂದ ಏನು ಫ್ಲೇರ್ಅಪ್ ಆಗಿಲ್ಲ ಮತ್ತು ಡಿಸೀಸ್ ಕಂಟ್ರೋಲಲ್ಲಿ ಇದೆ ಅಂತಂದ್ರೆ ಪ್ರೆಗ್ನೆನ್ಸಿ ನಾವು ಪ್ಲಾನ್ ಮಾಡ್ಕೋಬೇಕು. ಸೊ ಪೇಷಂಟ್ಸ್ ಯಾವಾಗ ರ್ಯುಮಟಾಲಜಿಸ್ಟ್ ಹತ್ರ ಬಂದರೆ ನಾನು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ದೀನಿ ಅಂತ ಮೊದಲಾಗಿ ಹೇಳಿಕೊಟ್ರೆ ಒಳ್ಳೇದಾಗುತ್ತೆ. ಯಾಕಂದರೆ ನಾವು ಕೆಲವೊಂದು ಮೆಡಿಸಿನ್ಸ್ ಇರ್ತವೆ, ನಾವು ಅದನ್ನು ಪ್ರೆಗ್ನೆನ್ಸಿನಲ್ಲಿ ಕಂಟಿನ್ಯೂ ಮಾಡಕ್ಕೆ ಬರಲ್ಲ, ಅದನ್ನು ಅಟ್ಲೀಸ್ಟ್ ಒಂದು 3-4 ಮಂತ್ಸ್ ಮುಂಚೆನೆ ನಾವು ಸ್ಟಾಪ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಮುಂಚಾಗಿ ರ್ಯುಮಟಾಲಜಿಸ್ಟಿಗೆ ಹೇಳಿದರೆ ಇಟ್ ವುಡ್ ಬಿ ಬೆಟರ್. ಆ್ಯಂಡ್ ಆಲ್ವೇಸ್ ಯು ನೀಡ್ ಟು ಪ್ಲಾನ್ ಯುವರ್ ಪ್ರೆಗ್ನೆನ್ಸಿ, ಎಸ್ಪೆಷಲಿ ವೆನ್ ಯು ಹ್ಯಾವ್ ಗಾಟ್ SLE. ಯಾಕಂದರೆ ಇದೆಲ್ಲ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರುತ್ತೆ, ಅದನ್ನು ನಾವು ತಡೆಗಟ್ಟಬೇಕು. ಮೂರನೇದಂದರೆ ಇದರಲ್ಲಿ ಆಟೋ ಆ್ಯಂಟಿಬಾಡೀಸ್ ಅಂತ ಚೆಕ್ ಮಾಡ್ತಿರ್ತೀವಿ. SLE ಡಯಾಗ್ನೋಸ್ ಮಾಡೋಕ್ಕೂ ಆ್ಯಂಟಿ ANA ಪ್ರೊಫೈಲ್ ಅಂತ ಮಾಡ್ತೀವಿ, ಅದರಲ್ಲಿ ಸ್ವಲ್ಪ ಕೆಲವು ಆ್ಯಂಟಿಬಾಡೀಸ್ ಇರ್ತವೆ, ಆ್ಯಂಟಿರೋ ಆ್ಯಂಟಿಲಾ ಅಂತ, ಇದೆಲ್ಲ ಆ್ಯಂಟಿಬಾಡೀಸ್ ನಾವು ಚೆಕ್ ಮಾಡ್ತಾ ಇರಬೇಕು. ಯಾಕಂದರೆ ಈ ಆ್ಯಂಟಿಬಾಡೀಸ್ ಪಾಸಿಟಿವ್ ಇತ್ತು ಅಂದರೆ ಒಂದೊಂದ್ಸತಿ ಬೇಬಿ ಹಾರ್ಟ್ಗೆ ಎಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದೇನಾದರೂ ಪಾಸಿಟಿವ್ ಇತ್ತಂದರೆ ನಾವು ಪ್ರೆಗ್ನೆನ್ಸಿ ಇದು 4th ಮಂತಿಂದ ಸ್ವಲ್ಪ ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾ ಇರಬೇಕಾಗುತ್ತೆ. ಆಮೇಲೆ 4th ಅಂದರೆ ಆಪ್ಲಾ ಸಿಂಡ್ರೋಮ್ ಅಂತ ಹೇಳ್ತೀವಿ, ಆಪ್ಲಾ ಅಂತ ಇರುತ್ತೆ, ಆಪ್ಲಾ ಆ್ಯಂಟಿಬಾಡೀಸ್. ಇದು ಆ್ಯಂಟಿಬಾಡೀಸ್ ಏನು ಮಾಡುತ್ತೆ ಅಂದರೆ ನಮ್ಮ ಬ್ಲಡ್ಡನ್ನು ಜಾಸ್ತಿ ಕ್ಲಾಟ್ ಮಾಡುತ್ತೆ, ಬ್ಲಡ್ ಕ್ಲಾಟ್ ಆಗ್ಬೋದು, ಅದೇ ಥರ ಗರ್ಭಪಾತ ಆಗ್ಬೋದು, ಇಲ್ಲ ಫೀಟಲ್ ಡೆತ್ ಆಗ್ಬೋದು, ಸೊ ಅಬಾರ್ಷನ್ಸ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋ ಮುಂಚೆ ಆಪ್ಲಾ ಆ್ಯಂಟಿಬಾಡೀಸ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಅದು ಇತ್ತು ಅಂದರೆ ನಾವು ಒಂದು ಸ್ವಲ್ಪ ರಕ್ತ ತಿಳುವಾಗುವಂಗೆ ಆಸ್ಪಿರಿನ್ ಮತ್ತು ಹೆಪಾರಿನ್ ಇಂಜೆಕ್ಷನ್ಸ್ ಇರ್ತವೆ, ಅದನ್ನು ತಗೊಳ್ಳೋಕ್ಕಂತ ಹೇಳ್ತೀವಿ. ಬಟ್ ಮೋಸ್ಟ್ ಆಫ್ ದೆಮ್ ಕ್ಯಾನ್ ಕಂಟಿನ್ಯೂ ದರ್ ಪ್ರೆಗ್ನೆನ್ಸಿ ಆ್ಯಂಡ್ ದೇ ಹ್ಯಾವ್ ಅ ಸಕ್ಸಸ್ಫುಲ್ ಔಟ್ಕಮ್. ಅಬ್ಸಲ್ಯೂಟ್ ಕಾಂಟ್ರಾಇಂಡಿಕೇಶನ್, ಪ್ರೆಗ್ನೆನ್ಸಿ ಪ್ಲಾನ್ ಮಾಡಲೇಬಾರ್ದು ಅನ್ನೋದು ಒಂದೆರಡು ಕಾಂಟ್ರಾಇಂಡಿಕೇಶನ್ ಇರುತ್ತದೆ. ಈಗ ಲೂಪಸ್ ನೆಫ್ರೈಟಿಸ್ ಆಗಿ ಕಿಡ್ನಿ ಎಂಡ್ ಸ್ಟೇಜ್ ರಿನಲ್ ಡಿಸೀಸ್ ಇದೆ ಅಂದರೆ ಆಲ್ರೆಡಿ ಕಿಡ್ನೀಸ್ ಅಫೆಕ್ಟ್ ಆಗಿದೆ ಅಂದರೆ ನಾವು ಯೂಶಲಿ ಹೇಳ್ತೀವಿ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋದು ಬೇಡ, ಯಾಕಂದರೆ ಇದರಲ್ಲಿ ಮದರ್ ಲೈಫ್ಗೆ ಅಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಪಲ್ಮನರಿ ಹೈಪರ್ ಟೆನ್ಷನ್ ಅಂತ ಇರುತ್ತೆ. ಪಲ್ಮನರಿ ಆರ್ಟ್ರೀಸಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಯಿತು ಅಂದರೆ ಸಿವಿಯರ್ ಪಲ್ಮನರಿ ಹೈಪರ್ ಟೆನ್ಷನ್, ಅದು ಇತ್ತು ಅಂದರೆ ವಿ ಜನರಲಿ ಆಸ್ಕ್ ದೆಮ್ ಟು ಅವಾಯ್ಡ್ ಪ್ರೆಗ್ನೆನ್ಸಿ.
1: ಇಂಪಾರ್ಟೆಂಟ್ ಆಗಿ ಒಂದು ಪ್ರಶ್ನೆ ಏನಂದರೆ, ಇಸ್ ದಿಸ್ ಅ ಲಾಂಗ್ ಟರ್ಮ್ ಆರ್ ಅ ಶಾರ್ಟ್ ಟರ್ಮ್ ಇಲ್ನೆಸ್?
2: ಟು ಬಿ ಫ್ರ್ಯಾಂಕ್, ಇಟ್ ಈಸ್ ಅ ಲಾಂಗ್ ಟರ್ಮ್ ಇಲ್ನೆಸ್, ಬಟ್ ವಿ ನೀಡ್ ಪ್ರಾಪರ್ ಕೇರ್, ಪ್ರಾಪರ್ ಮಾನಿಟರಿಂಗ್ ಅಂಡ್ ಪ್ರಾಪರ್ ಟ್ರೀಟ್ಮೆಂಟ್ ಅಂಡ್ ದೇ ಶುಡ್ ನಾಟ್ ಗೆಟ್ ಸಿನ್ಸ್ ಇಟ್ ಇಸ್ ಅ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ತುಂಬಾ ಜನ ಏನ್ ಮಾಡ್ತಾರೆ ಆಯ್ತು ಕಮ್ಮಿ ಆಗಿಲ್ಲ ಬೇರೆ ಆಲ್ಟರ್ನೇಟಿವ್ ಮೆಡಿಸಿನ್ ಅಂತ ಹೋಗ್ಬಿಡ್ತಾರೆ ಸೊ ಆಲ್ಟರ್ನೇಟಿವ್ ಮೆಡಿಸಿನ್ ಹೋದ್ರೆ ದೇ ವಿಲ್ ಆಲ್ಸೋ ನಾಟ್ ಬಿ ನೋಯಿಂಗ್ ಸೊ ಇಟ್ ಇಸ್ ಇಫ್ ಸಂಬಡಿ ಇಸ್ ಟೆಲಿಂಗ್ ದಟ್ ದೇರ್ ಇಸ್ ಅ ಕ್ಯೂರ್ ಫಾರ್ ಎಸಿಲಿ ದೆನ್ ದೇ ಆರ್ ರಾಂಗ್ ಇಸ್ ವಾಟ್ ಐ ಸೀ ವಿ ಕ್ಯಾನ್ ಡೆಫಿನೆಟ್ಲಿ ಬ್ರಿಂಗ್ ಕಂಟ್ರೋಲ್ ಟು ದಟ್ ಎಸಿಲಿ ಸಿಂಪ್ಟಮ್ಸ್ ಅಂಡ್ ಡಿಸೀಸ್ ಬಟ್ ವಿ ಕೆನಾಟ್ ಸೇ ದಟ್ ಇಟ್ ಹ್ಯಾಸ್ ಕ್ಯೂರ್ಡ್ ಕಂಪ್ಲೀಟ್ಲಿ ಇನ್ ಮೋಸ್ಟ್ ಆಫ್ ದ ಟೈಮ್ಸ್ ಅದಕ್ಕೆ ನಾವು ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಬೇಕು ವಿ ಯೂಶಲಿ ರೆಡ್ಯೂಸ್ ದ ಡೋಸೇಜ್ ಆಫ್ ದ ಡ್ರಗ್ಸ್ ಅಂಡ್ ಕೀಪ್ ಇಟ್ ಆಸ್ ಮಿನಿಮಲ್ ಆಸ್ ಪಾಸಿಬಲ್ ಅದನ್ನು ನಾವು ಮೇಂಟೆನೆನ್ಸ್ ಅಂತ ಹೇಳ್ತೀವಿ ಇನಿಷಿಯಲಿ ಡಿಸೀಸ್ ಸಿಂಪ್ಟಮ್ಸ್ ಎಲ್ಲ ಜಾಸ್ತಿ ಇರುವಾಗ ನಾವು ಒಂದು ಸ್ವಲ್ಪ ಜಾಸ್ತಿ ಮೆಡಿಕೇಶನ್ ಕೊಡ್ತೀವಿ ಅವಾಗ ಸ್ಟಿರಾಯ್ಡ್ಸು ಕೊಡ್ಬೋದು ನಾವು ಬಟ್ ಸ್ಟಿರಾಯ್ಡ್ಸ್ ಕೊಟ್ಟರು ಆಫ್ಟರ್ ಓವರ್ 3-4 months ಅದನ್ನು ಟೇಪರ್ ಮಾಡಿ ಆಸ್ ಲೋ ಎಸ್ ಪಾಸಿಬಲ್ ಲೋವೆಸ್ಟ್ ಪಾಸಿಬಲ್ ಡೋಸಲ್ಲಿ ನಾವು ಮೇಂಟೈನ್ ಮಾಡಿ ಅದನ್ನು ನಾವು ಡಿಸೀಸನ್ನು ಕಂಟ್ರೋಲಲ್ಲಿ ತರ್ತೀವಿ ಈಗಿರೋ ಎಲ್ಲ ಮೆಡಿಕೇಶನ್ಸಲ್ಲಿ ಜಾಸ್ತಿ ಸೈಡ್ ಇಫೆಕ್ಟ್ಸ್ ಅದೇನಿರೋದಿಲ್ಲ ನಾವು ಮಾನಿಟರ್ ಮಾಡ್ತಾನೆ ಇರ್ತೀವಿ ಅದಕ್ಕೆ ರ್ಯೂಮಟೊಲಾಜಿಸ್ಟ್ ಹತ್ರ ಕನ್ಸಲ್ಟ್ ಮಾಡಿಕೊಂಡು ರೆಗ್ಯುಲರ್ ಫಾಲೋಅಪ್ ಮಾಡ್ತಾ ಇದ್ರೆ ಒಳ್ಳೇದು
3: ಮೇಡಮ್ ಈಗ ತಾವು ಹೇಳಿದ್ರಿ ಮೆಡಿಸಿನ್ನಲ್ಲಿ ಅಡ್ವಾನ್ಸ್ಮೆಂಟ್ ಆಗಿದೆ ಇನ್ನೂ ಸ್ವಲ್ಪ ತಿಳಿಸಿ ಅದರ ಬಗ್ಗೆ ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಸೆಲ್ಫ್ ಮೆಡಿಕೇಶನ್ ಬಹಳ ಜಾಸ್ತಿ ಆಗಿದೆ ಹ್ಯಾವ್ ಯು ಎನ್ಕೌಂಟರ್ಡ್ ಸಚ್ ಪೇಷಂಟ್ಸ್ ಅದರ ಬಗ್ಗೆ ಸ್ವಲ್ಪ ತಿಳಿಸಿ
2: ಎಷ್ಟು ಈಗ ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಸ್ಟಿರಾಯ್ಡ್ಸ್ ವೆನ್ ದೇ ಟೇಕ್ ಸ್ಟಿರಾಯ್ಡ್ಸ್ ಎ ಫೀಲ್ ಬೆಟರ್ ಕೋವಿಡ್ ಅಲ್ಲಿ ಅದೇ ಆಯ್ತು ತುಂಬಾ ಜನ ಪೇಷಂಟ್ಸ್ಗೆ ದೇ ಕುಡಂಟ್ ಕಮ್ ಟು ಅವರ್ ರ್ಯೂಮಟೊಲಾಜಿಸ್ಟ್ ಅಂಡ್ ದೇ ಗೂಗಲ್ ಅಲ್ಲಿ ಅಲ್ಲಿ ಇಲ್ಲಿ ನೋಡಿಕೊಂಡು ಅದು ಕಮ್ಮಿ ಆಗುತ್ತೆ ಇದು ಕಮ್ಮಿ ಆಗುತ್ತೆ ಅಂತ ಏನೇನೆಲ್ಲ ಮೆಡಿಸಿನ್ ತಗೋತಾ ಇದ್ರು ಸೊ ಐ ಡೋಂಟ್ ಬ್ಲೇಮ್ ದೆಮ್ ದೇ ವೆರ್ ಆಲ್ಸೋ ಹೆಲ್ಪ್ಲೆಸ್ ಅಟ್ ದಟ್ ಟೈಮ್ ಸೊ ದಟ್ ಇಸ್ ಅ ರೀಸನ್ ವಿ ವಾಂಟ್ ಟು ಕ್ರಿಯೇಟ್ ಅವೇರ್ನೆಸ್ ಅಮಂಗ್ ದ ಪೇಷಂಟ್ಸ್ ಟು ಸೇ ದಟ್ ಡೋಂಟ್ ಗೋ ಫಾರ್ ಸೆಲ್ಫ್ ಮೆಡಿಕೇಶನ್ ಬಿಕಾಸ್ ವಿ ನೀಡ್ ಟು ಮಾನಿಟರ್ ದ ಸೈಡ್ ಎಫೆಕ್ಟ್ಸ್ ಆಲ್ಸೋ ಆಫ್ ವೇರಿಯಸ್ ಮೆಡಿಕೇಶನ್ಸ್ ವಾಟ್ ದೇ ಆರ್ ಟೇಕಿಂಗ್ ಸೊ ವೆನ್ ದೇ ಕಮ್ ಟು ಅ ಸ್ಪೆಷಲಿಸ್ಟ್ ವಿ ಯೂಶಲಿ ಗಿವ್ ದೆಮ್ ಅ ಟೇಲರ್ ಮೇಡ್ ಮೆಡಿಸಿನ್ ಅಪ್ರೋಚ್ ಸೊ ನಾವು ಅವ್ರಿಗೆ ಅವ್ರ ಬಾಡಿಗೆ ಅವ್ರ ಬಾಡಿ ವೇಟ್ಗೆ ಮತ್ತು ಅವ್ರ ಡಿಸೀಸ್ ಸಿವಿಯರಿಟಿಗೆ ಎಷ್ಟು ಮೆಡಿಸಿನ್ ಬೇಕೋ ಅಷ್ಟೇ ಕೊಟ್ಟಿರ್ತೀವಿ ಆಮೇಲೆ ನಾವು ರೆಗ್ಯುಲರ್ ಆಗಿ ಅದನ್ನು ಅವ್ರನ್ನ ಮಾನಿಟರು ಮಾಡ್ತಾ ಇರ್ತೀವಿ ಬೈ ಬ್ಲಡ್ ಟೆಸ್ಟ್ ಮೂಲಕ ಮತ್ತು ಅವ್ರ ಕ್ಲಿನಿಕಲ್ ಸಿಂಪ್ಟೊಮೆಟೊಲಜಿ ಅದನ್ನೆಲ್ಲ ನೋಡಿಕೊಂಡು ನಾವು ಎಷ್ಟು ಬೇಕೋ ಅಷ್ಟೇ ಮೆಡಿಸಿನ್ ಕೊಟ್ಟಿರ್ತೀವಿ ಮತ್ತು ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾ ಇರ್ತೀವಿ ಸೆಲ್ಫ್ ಮೆಡಿಕೇಶನ್ ಹ್ಯಾಸ್ ಟು ಬಿ ಅವಾಯ್ಡೆಡ್ ಅಟ್ ಆಲ್ ಕಾಸ್ಟ್
3: ಬಹಳ ಮುಖ್ಯವಾದ ಅದೇ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಒಂದು ಕ್ಲಿಕ್ನಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ ಇದು ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಪೇಷಂಟ್ಸ್ ಸೆಲ್ಫ್ ಮೆಡಿಕೇಶನ್ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಮೆಂಟಲಿ ಹೇಗೆ ಈ ಒಂದು ಎಸ್ ಎಲ್ ಇ ಎಫೆಕ್ಟ್ ಮಾಡುತ್ತೆ ಒಂದು ಒಬ್ಬ ಪೇಷಂಟ್ಗೆ ಅಂಡ್ ಹೌ ಸ್ಟ್ರಾಂಗ್ ದೇ ಶುಡ್ ಬಿ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದು
2: ಎಸ್ ಎಲ್ ಇ ಡೆಫಿನೆಟ್ಲಿ ಇದನ್ನು ಹೇಗಾಗುತ್ತೆ ಅಂದರೆ ಸಿನ್ಸ್ ಇಟ್ ಇಸ್ ಎ ಲಾಂಗ್ ಟರ್ಮ್ ಡಿಸೀಸ್ ಸ್ವಲ್ಪ ಮೆಂಟಲ್ ಹೆಲ್ತ್ ಅಫೆಕ್ಟ್ ಆಗೋ ಚಾನ್ಸ್ ಜಾಸ್ತಿ ಡಿಪ್ರೆಷನ್ ಆಗುತ್ತೆ ಮನೆಯಲ್ಲಿ ಯಾರಾದರೂ ಹೇಳ್ತಾ ಇದ್ದಾರೆ ಎಷ್ಟು ದಿವಸ ಆಯಿತು ಮೆಡಿಸಿನ್ ತಗೋತಾ ಇದ್ದೀವಿ ನೆನ್ ಸರಿ ಆಗ್ತಾ ಇಲ್ಲ ಈ ಥರದ್ದೆಲ್ಲ ಇರುತ್ತೆ ಸೊ ದೆರ್ ಇಸ್ ಸೋ ಮಚ್ ಆಫ್ ಸೋಷಿಯಲ್ ಟ್ಯಾಬು ಎಸ್ಪೆಷಲಿ ಸಿನ್ಸ್ ಇಟ್ ಇಸ್ ಅಫೆಕ್ಟಿಂಗ್ ದ ಲೇಡೀಸ್ ಸೊ ಲೇಡೀಸ್ಗೆ ಡಾಕ್ಟರ್ ಹತ್ರ ಹೋಗ್ಬೇಕು ಅಂದರೆ ದೇ ಹ್ಯಾವ್ ಟು ಟೇಕ್ ಪರ್ಮಿಷನ್ ಫ್ರಮ್ ದ ಅದರ್ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಗೋ ಸೊ ಇದೆಲ್ಲ ಇರುತ್ತೆ ಸೊ ದಟ್ಸ್ ಅ ರೀಸನ್ ವಿ ಆರ್ ಕ್ರಿಯೇಟಿಂಗ್ ಅವೇರ್ನೆಸ್ ಆ್ಯಂಡ್ ಕೈಂಡ್ಲಿ ಈ ಡಿಸೀಸ್ ನಾವು ಬೇಗನೆ ತಕ್ಷಣ ಮೈಲ್ಡ್ ಇರುವಾಗನೇ ಅದನ್ನು ಕಂಡು ಹಿಡಿದು ಅದನ್ನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಆದಷ್ಟು ಬೇಗ ಅವರು ಒಳ್ಳೆಯದಾಗುತ್ತೆ ಅದು ಹಾಗೆ ಡಿಲೇ ಮಾಡ್ಕೊಂಡು ಹೋದರೆ ಎಲ್ಲಿ ತೋರಿಸೋದು ಬಿಡೋಣ ಅಂತ ಡಿಲೇ ಮಾಡ್ಕೊತ ಹೋದರೆ ಸೀರಿಯಸ್ ಕಾಂಪ್ಲಿಕೇಶನ್ಸ್ ಎಲ್ಲ ಆಗೋ ಚಾನ್ಸ್ ಇರುತ್ತೆ ಒಂದ್ಸತಿ ಕಾಂಪ್ಲಿಕೇಶನ್ ಆತಂದರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಟು ಕಮ್ ಬ್ಯಾಕ್ ಇದು ಎಸ್ ಎಲ್ ಇ ಹೇಗೆ ಇದು ಉರಿ ಇರೋ ಥರ ಇಟ್ಸ್ ಲೈಕ್ ಅ ಫೈರ್ ಸೊ ವೆನ್ ಇಟ್ ಇಸ್ ದೇರ್ ಯು ಹ್ಯಾವ್ ಟು ಈಗ ನೀರು ಹಾಕಿ ಅದನ್ನು ಆರಿಸ್ಬೇಕು ಒಂದ್ಸತಿ ಆಲ್ರೆಡಿ ಸುಟ್ಟು ಬೂದಿ ಆದಮೇಲೆ ಎಷ್ಟು ನೀರು ಹಾಕಿದ್ರೂ ಉಪಯೋಗ ಆಗೋದಿಲ್ಲ ಸೊ ವೆನ್ ಇಟ್ ಇಸ್ ಆಕ್ಟಿವ್ ವಿ ಶುಡ್ ಗೆಟ್ ಇಟ್ ಅಂಡರ್ ಕಂಟ್ರೋಲ್ ಆಸ್ ಅರ್ಲಿ ಆಸ್ ಪಾಸಿಬಲ್ ಆ್ಯಂಡ್ ಸೇವ್ ದ ಆರ್ಗನ್ಸ್
3: ಮೆಂಟಲಿ ಈ ಒಂದು ಏನಂದಿರಲ್ಲ ಬಹಳ ಮುಖ್ಯವಾದ ವಿಷಯ ಯಾಕಂದರೆ ಮಾನಸಿಕ ಆರೋಗ್ಯನೂ ಬಹಳ ಮುಖ್ಯವಾಗುತ್ತೆ ಆ್ಯಂಡ್ ಹೌ ಟು ಡೀಲ್ ವಿತ್ ಮಾನಸಿಕ ಏನಂತಾರೆ ಒಂದು ಚಾಲೆಂಜ್ ಏನಾದ್ರು ಬಂದರೆ ಟ್ಯಾಬು ಹೌ ಆರ್ ದಿ ಡೀಲಿಂಗ್ ಆ್ಯಂಡ್ ಹೌ ವಿಲ್ ಯು ಗೈಡ್ ದೆಮ್
2: ಆಲ್ ದ ಪೇಷಂಟ್ಸ್ ಆಫ್ ಎಸ್ಎಲ್ಇ ಫ್ರಮ್ ದ ಬಿಗ್ನಿಂಗ್ ವಿ ಕೌನ್ಸಿಲ್ ದೆಮ್ that we have got many advanced drugs and we can definitely get it under control and every visit we do counsel them ಆಮೇಲೆ ಒಂದೊಂದ್ಸತಿ ಸಿವಿಯರ್ ಡಿಪ್ರೆಷನ್ ಅದೆಲ್ಲ ಇತ್ತಂದರೆ ನಮ್ಮ ಹತ್ರ ಸೈಕೋಲಜಿಸ್ಟ್ ಹತ್ರನೂ ನಾವು ಕಳಿಸ್ತೀವಿ ಸಮ್ ಮೆಡಿಕೇಶನ್ಸ್ ಆಲ್ಸೋ ವಿ ಗಿವ್ ಸೊ ದಟ್ ದೇ ಕ್ಯಾನ್ ಟು ಹೆಲ್ಪ್ ದೆಮ್ ಗೆಟ್ ಓವರ್ ದ ಡಿಪ್ರೆಷನ್ ದ ಇಸ್ ಒನ್ ಮೋರ್ ಥಿಂಗ್ ದೇರ್ ಕ್ಯಾನ್ ಬಿ ಆರ್ಗ್ಯಾನಿಕ್ ಸೈಕೋಸಿಸ್ ಆಲ್ಸೋ ಇದರಲ್ಲಿ ಎಸ್ ಎಲ್ ಇ ಕ್ಯಾನ್ ಅಫೆಕ್ಟ್ ದ ಬ್ರೈನ್ ಆ್ಯಂಡ್ ಇಟ್ ಕ್ಯಾನ್ ಕಾಸ್ ಸೈಕೋಸಿಸ್ ದಟ್ ಆಲ್ಸೋ ವಿ ನೀಡ್ ಟು ಡೀಲ್ ವಿತ್ ಇಟ್ ಬಿಕಮ್ಸ್ ಡಿಫಿಕಲ್ಟ್ ಇಟ್ ಇಸ್ ಡೆಫಿನೆಟ್ಲಿ ಡಿಫಿಕಲ್ಟ್ ಆ್ಯಂಡ್ ವಿ ಆರ್ ವರ್ಕಿಂಗ್ ಆನ್ ಇಟ್
3: ಫ್ಯಾಂಟಾಸ್ಟಿಕ್ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ರ್ಯೂಮಟಾಲಜಿ ಹಾಗೂ ಎಸ್ಪೆಷಲಿ ಎಸ್ ಎಲ್ ಇ ಬಗ್ಗೆ ಬಹಳ ವಿವರವಾದ ಮಾಹಿತಿ ತಾವು ಕೊಟ್ಟರಿ ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ ಅಂತ ಸಂದರ್ಭದಲ್ಲಿ ಕೇಳುಗರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಕೊನೆಯದಾಗಿ
2: ಎಸ್ ಎಲ್ ಇ ಬಗ್ಗೆ ಆದಷ್ಟು ಎಲ್ಲರ ಇದ್ರ ಬಗ್ಗೆ ಮಾಹಿತಿ ಇರಲಿ ಈ ಥರದ್ದು ಏನಾದರೂ ಸಿಂಪ್ಟಮ್ಸ್ ನಾನು ಹೇಳಿದ ಥರ ಏನಾದರೂ ಸಿಂಪ್ಟಮ್ಸ್ ನಿಮಗಾಗಲಿ ಇಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಇಲ್ಲ ಅಕ್ಕಪಕ್ಕದವರಿಗೆ ಯಾರಿಗಾದರೂ ಇತ್ತಂದರೆ ಆದಷ್ಟು ಬೇಗ ರ್ಯೂಮಟೊಲಾಜಿಸ್ಟ್ಗೆ ಕನ್ಸಲ್ಟ್ ಮಾಡೋಕ್ಕಂತ ಹೇಳಬೇಕು ಮತ್ತು ಎಲ್ಲ ಡಿಸೀಸ್ಗೆ ಈಗಿರೋದೆಲ್ಲ ರ್ಯೂಮಟೊಲಾಜಿಕಲ್ ಡಿಸೀಸಸ್ಗೆ ಒಂದು ಕ್ಯೂರ್ ಅಥವಾ ಕಂಟ್ರೋಲ್ ಅಂತ ನಾವು ತರ್ಬೋದು ಸಾಕಷ್ಟು ಹೊಸದು ಹೊಸದ ಮೆಡಿಸಿನ್ಸ್ ಬಂದಿದ್ದಾವೆ ಅದಕ್ಕೆ ಅಪ್ರೋಚ್ ರ್ಯೂಮಟೊಲಾಜಿಸ್ಟ್ ಆಸ್ ಅರ್ಲಿ ಆಸ್ ಪಾಸಿಬಲ್
3: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ
1: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ಇವತ್ತಿನ ವಿಷಯ ರುಮ್ಯಾಟೊಲಾಜಿ ಹಾಗೂ SLE. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ ರುಮ್ಯಾಟೊಲಾಜಿಸ್ಟ್ ಡಾಕ್ಟರ್ ಉತ್ಕರ್ಷ ಎಸ್ ಪಾಟೀಲ್ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು ಬೆಳಕಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM. ಈಗ ಔಷಧಿಗಳ ಅಡ್ಡ ಪರಿಣಾಮ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಬೆಳಗಾವಿಯ ಕೆಎಲ್ಇ ಔಷಧೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆಯವರು.
1: ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆ, ಪ್ರಾಂಶುಪಾಲರು, ಕೆಎಲ್ಇ ಔಷಧಿ ಮಹಾವಿದ್ಯಾಲಯ, ಬೆಳಗಾವಿ. ಇವತ್ತಿನ ಈ ರೇಡಿಯೋ ಟಾಕ್ನಲ್ಲಿ ನಾನು ಔಷಧಿಗಳ ಅಡ್ಡ ಪರಿಣಾಮಗಳ ಕುರಿತು ಮತ್ತು ಯಾವೆಲ್ಲ ಔಷಧಿಗಳಿಂದ ಏನೆಲ್ಲ ಅಡ್ಡ ಪರಿಣಾಮಗಳಾಗುತ್ತವೆ ಕೆಲವೊಂದು ಉದಾಹರಣೆಗಳೊಂದಿಗೆ ವಿವರಿಸಲು ಪ್ರಯತ್ನ ಪಡುತ್ತೇನೆ. ಎಷ್ಟೇ ಸಂಶೋಧನೆಗಳನ್ನು ನಡೆಸಿದರೂ ಮಾರುಕಟ್ಟೆಗೆ ಬಂದ ಔಷಧಿಯ ಉಪಯೋಗದಿಂದ ಅನಿರೀಕ್ಷಿತ ಅಡ್ಡ ಪರಿಣಾಮಗಳು ಕೆಲವು ರೋಗಿಗಳಲ್ಲಿ ಕಂಡುಬರುವ ಸಾಧ್ಯತೆಗಳಿರುತ್ತವೆ. ಈ ವ್ಯತಿರಿಕ್ತ ಪರಿಣಾಮಗಳು ಕಡಿಮೆ ತೀವ್ರತೆಯಿಂದ ಹಿಡಿದು ಜೀವಕ್ಕೆ ಅಪಾಯವಾಗುವಂತಹ ತೀವ್ರತೆಯವರೆಗೆ ಕಾಣಬಹುದು. ಈ ಅಡ್ಡ ಪರಿಣಾಮಗಳು ಉಂಟಾಗುವ ವಿಧಾನಗಳು ಹಾಗೂ ನಮೂನೆಗಳು ಪ್ರತಿ ಔಷಧಿಗೂ ಪ್ರತಿ ರೋಗಿಗೂ ಅವರ ದೇಹದ ಪ್ರಕೃತಿಗೆ ಅನುಗುಣವಾಗಿ ಭಿನ್ನವಾಗಿರುತ್ತದೆ. ಇದರ ಅರ್ಥ ಔಷಧಿಗಳೆಲ್ಲವೂ ಅಪಾಯಕಾರಿ, ತೆಗೆದುಕೊಳ್ಳಬಾರದು ಎಂದಲ್ಲ. ಇವುಗಳಲ್ಲಿ ಕೆಲವನ್ನಾದರೂ ಮುಂಜಾಗರೂಕತೆಯಿಂದ ತಡೆಗಟ್ಟಲು ಸಾಧ್ಯವಿದೆ. ಈಗ ನಾವೆಲ್ಲ ನೋವು ನಿವಾರಕ ಮಾತ್ರೆ, ಪೇನ್ ಕಿಲ್ಲರ್ ಅಂತ ಹೇಳ್ತೀವಿ. ದೇಹದಲ್ಲಿ ಕಾಣಿಸಿಕೊಳ್ಳುವ ಸಣ್ಣ ಪುಟ್ಟ ನೋವಿಗೂ ನೋವು ನಿವಾರಕ ಮಾತ್ರೆಗಳನ್ನು ತೆಗೆದುಕೊಳ್ಳುವುದು ಕೆಲವರಿಗೆ ರೂಢಿಯಾಗಿರುತ್ತದೆ. ಆದರೆ ಇದು ಎಷ್ಟು ಅಪಾಯಕಾರಿ ಎನ್ನುವುದು ನಿಮಗೆ ಗೊತ್ತಿದೆಯಾ? ಈ ಮಾತ್ರೆಗಳು ತಕ್ಷಣಕ್ಕೆ ನೋವಿನಿಂದ ಪರಿಹಾರ ನೀಡಬಹುದು, ಆದರೆ ಅದು ದೇಹದ ಇತರ ಅಂಗಾಂಗಗಳ ಮೇಲೆ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಪೇನ್ ಕಿಲ್ಲರ್ ಅಂದರೆ ಇದು ಕೇವಲ ಮಾತ್ರ ಅಲ್ಲ, ಇದರೊಂದಿಗೆ ಇಂಜೆಕ್ಷನ್, ಸಿರಪ್ ಕೂಡ ಆಗಿರಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಪೇನ್ ಕಿಲ್ಲರ್ ಬಳಸುವುದರಿಂದ ಮೆದುಳಿನ ಮೇಲೂ ಪರಿಣಾಮ ಬೀರುತ್ತದೆ. ಇದರ ಅಡ್ಡ ಪರಿಣಾಮದಿಂದ ಇದು ಹೃದಯ ಸಂಬಂಧ ಕಾಯಿಲೆಗಳಿಗೂ, ಕಿಡ್ನಿ ಲಿವರ್ ವೈಫಲ್ಯದಂತಹ ಸಮಸ್ಯೆಗಳಿಗೂ ಇದು ಕಾರಣವಾಗುತ್ತದೆ. ಒಂದು ಉತ್ತಮ ಉದಾಹರಣೆ ಎಂದರೆ ಪ್ಯಾರಾಸಿಟಮಾಲ್. ಇದು ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಲಭ್ಯವಿರುತ್ತದೆ. ಅತಿ ಹೆಚ್ಚು ಬಳಕೆಯಾಗುವ ಔಷಧಿಯಲ್ಲಿ ಇದು ಒಂದು. ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಂಡರೆ ಅಲರ್ಜಿಯ ಸಮಸ್ಯೆ ಉಂಟಾಗುತ್ತದೆ, ಅಲ್ಲದೆ ಲಿವರ್ಗೆ ಸಂಬಂಧಿಸಿದ ಸಮಸ್ಯೆಗಳಿಗೂ ತಲೆದೋರಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಮಾತ್ರೆಯನ್ನು ವೈದ್ಯರ ಸಲಹೆ ಇಲ್ಲದೆ ಬಳಸುವುದು ಸೂಕ್ತವಲ್ಲ. ಇದನ್ನು ಅಸಿಟಮೈನೋಫಿನ್ ಎಂದು ಸಹ ಕರೆಯಲಾಗುತ್ತದೆ. ಜ್ವರವನ್ನು ಗುಣಪಡಿಸಲು, ನೋವು ಕಡಿಮೆಯಾಗಲು ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ಅನ್ನು ಬಳಸಲಾಗುತ್ತದೆ. ತಲೆನೋವು, ಹಲ್ಲು ನೋವು, ನೆಗಡಿ ಜ್ವರಕ್ಕೂ ಈ ಮಾತ್ರೆಯ ಸೇವನೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಕೊರೋನಾ ಸೋಂಕು ಆರಂಭವಾದಾಗಿನಿಂದಲೂ ಜ್ವರವನ್ನು ಕಡಿಮೆ ಮಾಡಲು ಪ್ಯಾರಾಸಿಟಮಾಲ್ ಬಳಕೆಯು ಇನ್ನೂ ಹೆಚ್ಚಾಗಿದೆ. ಜ್ವರ, ಶೀತ ಮೊದಲಾದ ಸಮಸ್ಯೆಗಳಿಗೆ ಪ್ಯಾರಾಸಿಟಮಾಲ್ ತ್ವರಿತವಾಗಿ ಚಿಕಿತ್ಸೆ ನೀಡಿದರೂ ಇದರ ಮಿತಿಮೀರಿದ ಸೇವನೆ ಅಪಾಯಕಾರಿಯಾಗಿದೆ. ಮದ್ಯಪಾನ ಮಾಡಿದ ನಂತರ ಪ್ಯಾರಾಸಿಟಮಾಲ್ ಅನ್ನು ಸೇವಿಸಲೇಬಾರದು. ಅಷ್ಟೇ ಅಲ್ಲ, ಪ್ಯಾರಾಸಿಟಮಾಲ್ ತಿಂದ ನಂತರವೂ ಆಲ್ಕೋಹಾಲ್ ಸೇವನೆ ಒಳ್ಳೆಯದಲ್ಲ. ಪ್ಯಾರಾಸಿಟಮಾಲ್ ಮಿತಿಮೀರಿದ ಸೇವನೆ ಅಥವಾ ತಪ್ಪಾದ ಪಾನೀಯಗಳೊಂದಿಗೆ ಔಷಧವನ್ನು ಮಿಶ್ರಣ ಮಾಡುವುದು ತೀವ್ರವಾದ ಅಡ್ಡ ಪರಿಣಾಮಗಳಿಗೆ ಕಾರಣವಾಗಬಹುದು. ಇದು ಜೀವಕ್ಕೆ ಸಹ ಅಪಾಯವನ್ನು ಉಂಟು ಮಾಡಬಹುದು ಎಂದು ಅಧ್ಯಯನಗಳಿಂದ ತಿಳಿದು ಬಂದಿದೆ. ಪ್ರತಿಯೊಂದು ಔಷಧವು ವಿಭಿನ್ನವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ನಿಮ್ಮ ಆರೋಗ್ಯದ ಮೇಲೆ ವಿಭಿನ್ನ ಪರಿಣಾಮ ಬೀರುತ್ತದೆ. ಹೀಗಾಗಿ ಯಾವತ್ತೂ ಡಾಕ್ಟರ್ ನೀಡಿದ ಪ್ರಿಸ್ಕ್ರಿಪ್ಷನ್ ಅನ್ನು ಸರಿಯಾಗಿ ನೋಡಿಕೊಂಡೇ ಮಾತ್ರೆಗಳನ್ನು ತೆಗೆದುಕೊಳ್ಳಿ. ಸಂಶಯಗಳಿದ್ದಾಗ ಡಾಕ್ಟರನ್ನು ಅಥವಾ ಫಾರ್ಮಾಸಿಸ್ಟ್ರನ್ನು ಕೇಳಿ ಸರಿಯಾಗಿ ಮಾಹಿತಿ ಪಡೆಯಿರಿ. ಆಲ್ಕೋಹಾಲ್ ಸೇವನೆಯು ದೇಹದ ಮೇಲೆ ಔಷಧಿಗಳ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ. ಇದಲ್ಲದೆ ಆಲ್ಕೋಹಾಲ್ ಎಥೆನಾಲ್ ಅಂಶಗಳನ್ನು ಹೊಂದಿರುತ್ತದೆ. ಎಥೆನಾಲ್ ಜೊತೆಗೆ ಪ್ಯಾರಾಸಿಟಮಾಲ್ ಅನ್ನು ಮಿಶ್ರಣ ಮಾಡುವುದರಿಂದ ವಾಕರಿಕೆ, ವಾಂತಿ, ತಲೆನೋವು, ಮೂರ್ಛೆ ಹೋಗುವುದು ಮೊದಲಾದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ರಾತ್ರಿ ಅತಿಯಾದ ಮದ್ಯಪಾನದ ನಂತರ ಬೆಳಗ್ಗೆ ಹ್ಯಾಂಗೋವರ್ ತಡೆದುಕೊಳ್ಳಲು ಪ್ಯಾರಾಸಿಟಮಾಲ್ ತೆಗೆದುಕೊಳ್ಳುವುದು ಗಂಭೀರ ಅಪಾಯ. ಮದ್ಯಪಾನ ಹಾಗೂ ಪ್ಯಾರಾಸಿಟಮಾಲ್ ಸಂಯೋಜನೆಯು ಯಕೃತ್ತಿನ ಸಮಸ್ಯೆಗೂ ಕಾರಣವಾಗಬಹುದು. ಇದು ಜೀವಕ್ಕೂ ಮಾರಕವಾಗಬಹುದು. ಪ್ಯಾರಾಸಿಟಮಾಲ್ ಮಾತ್ರವಲ್ಲ, ಆಲ್ಕೋಹಾಲನ್ನು ಬೇರೆ ಯಾವುದೇ ಔಷಧಿಗಳೊಂದಿಗೆ ಸಂಯೋಜಿಸುವುದು ಉತ್ತಮ ಆಯ್ಕೆಯಲ್ಲ. ಇನ್ನು ಓಪಿಯಾಡ್ಸ್ ಅಂತ ಹೇಳ್ತೀವಿ, ಇವು ಸಹ ನೋವು ನಿವಾರಕ ಔಷಧಗಳು. ಇವುಗಳನ್ನು ಕ್ಯಾನ್ಸರ್ ಪೀಡಿತರಿಗೆ ನೀಡಲಾಗುತ್ತದೆ. ಕ್ಯಾನ್ಸರ್ ರೋಗಿಗಳ ನೋವನ್ನು ಕಡಿಮೆ ಮಾಡುವ ಸಲುವಾಗಿ ಈ ಔಷಧಿಗಳನ್ನು ನೀಡಲಾಗುತ್ತದೆ. ಇವುಗಳನ್ನು ಲಾಂಗ್ ಟರ್ಮ್ ಪೇನ್ ಕಿಲ್ಲರ್, ಪೇನ್ ರಿಲೀವರ್ ಆಗಿ ಬಳಸಲಾಗುತ್ತದೆ. ಈ ಔಷಧಿಗಳನ್ನು ಹೆಚ್ಚು ಸೇವಿಸುವುದರಿಂದ ಡಿಪ್ರೆಷನ್, ಯೂರಿನ್ ಇನ್ಫೆಕ್ಷನ್, ವಾಂತಿ ಮೊದಲಾದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇನ್ನು ಐಬುಪ್ರೊಫಿನ್ ಅಂತ ಹೇಳ್ತೀವಿ, ಇದರಿಂದಲೂ ಹೊಟ್ಟೆಯ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಹೃದಯ ಸಂಬಂಧಿ ಸಮಸ್ಯೆಗಳು ಅತಿಯಾದ ಸೇವನೆಯಿಂದ ಕಾಣಿಸಿಕೊಳ್ಳಬಹುದು. ಮತ್ತು NSAID ಅಂತ ಹೇಳ್ತೀವಿ, ನಾನ್ ಸ್ಟೆರಾಯ್ಡಲ್ ಆಂಟಿ ಇನ್ಫ್ಲಾಮೇಟರಿ ಡ್ರಗ್ಸ್, ಇವುಗಳನ್ನು ಸಹ ಜ್ವರ ನೋವು ಇದ್ದಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಇದರ ಹೆಚ್ಚಿನ ಪ್ರಮಾಣದ ಸೇವನೆಯಿಂದ ಕಿಡ್ನಿ, ಹೃದಯ, ರಕ್ತ, ಲಿವರ್ ಇನ್ಫೆಕ್ಷನ್ ಕಾಣಿಸಿಕೊಳ್ಳಬಹುದು. ಯಾವುದೇ ಔಷಧಿಗಳನ್ನು ತೆಗೆದುಕೊಳ್ಳುವ ಮೊದಲು ವೈದ್ಯರ ಹಾಗೂ ಫಾರ್ಮಸಿಸ್ಟರ ಸಲಹೆ ಪಡೆದುಕೊಳ್ಳುವುದು ಉತ್ತಮ. ಇವರುಗಳ ಸಲಹೆ ಇಲ್ಲದ ಔಷಧಗಳನ್ನು ಸೇವಿಸುವುದು ಯಾವತ್ತಿದ್ದರೂ ಅಪಾಯಕಾರಿ. ಧನ್ಯವಾದಗಳು.
0: ಇದುವರೆಗೂ ಔಷಧಗಳ ಅಡ್ಡ ಪರಿಣಾಮಗಳ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಬೆಳಗಾವಿಯ ಕೆಎಲ್ಇ ಔಷಧೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆಯವರು. ಹೀಗೆ ಕೇಳ್ತಾ ಇರಿ ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08 3124 8 6 2 8 6.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

Šobrīd brīdī es nītrē, namaskar, kildai drābīnu dvanī 90.4 FM idu KLE kanasu malgāvijā mattamudlā radio kīndrā, nemundagi nāru manžurāt pēj ātmijas nītrēj, edu nemundagi nāvu šubā šukrubārā special varšatā aidnī tingļu tingļinā hadinaidnī dinā mē 15.2026 nemundagi nāvu hale hosā combination. ಕಾರ್ಯಕ್ರಮದ ವಿಶೇಷತೆ ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ ಗೀತೆಗಳು ಬರ್ತಾ ಇರುತ್ತವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ರಿಕ್ವೆಸ್ಟ್ ಇರುವುದಿಲ್ಲ, ಉತ್ತಮ ಗೀತೆಗಳು ನಿಮಗೋಸ್ಕರ ಲೈನ್ ಅಪ್ ಇವೆ, ಕೇಳಿ ಮಜಾ ಮಾಡಿ.

ಆತ್ಮೀಯ ಸ್ನೇಹಿತರೆ, ನಿಮ್ಮೊಂದಿಗೆ ನಾವು ಹಳೆಯ ಹೊಸ ಕಾಂಬಿನೇಷನ್ ವರ್ಷದ 5ನೇ ತಿಂಗಳಿನ 15ನೇ ದಿನ. ಸೊ ಸ್ನೇಹಿತರೆ, ಈ ತಿಂಗಳಲ್ಲಿ 31 ದಿನ ಇದೆ, ಬರೋಬ್ಬರಿ 50% ಮುಗೀತು ನೋಡ್ರಿ ಆತ್ಮೀಯ ಸ್ನೇಹಿತರೆ. ಒಳ್ಳೆ ಗೀತೆಗಳು, ಒಳ್ಳೆ ದಿನಗಳು, ಏಕೆಂದರೆ ಯಾವಾಗ ಬಿಸಿಲು, ಯಾವಾಗ ಚಳಿ, ಯಾವಾಗ ಮಳೆ ಗೊತ್ತಾಗ್ತಾ ಇಲ್ಲ. ಇಡೀ ಮುಂಜಾನೆ 4 ಸ್ಟಾರ್ಟ್ ಆಗೈತ್ರಿ ಅವ್ವ, ದೇವ್ರ ಕರೆಂಟ್ ಹೋದ ತಕ್ಷಣ ನಾವು ಜಾಗರಣೆಯಲ್ಲಿ ಇದೆ. ಹೊರಗಡೆ ನೋಡಿದ್ರೆ ವಾ, ಜೋರು ಮಳೆ. ಸೊ ಸ್ನೇಹಿತರೆ, ಇಂಥ ಮಳೆಯಲ್ಲಿ ಬನ್ನಿ ಬಯಸದಿ ಬಳಿ ಒಂದೇ ಗಾಳಿ ಮಾತು ಚಿತ್ರದ ಈ ಸುಮಧುರವಾದ ಗೀತೆಯನ್ನು ಕೇಳೋಣ. ಸ್ನೇಹಿತರೆ, ನಾವು ಹಳೆ ಹೊಸ ಕಾಂಬಿನೇಷನ್ ಈ ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ಗೀತೆಗಳನ್ನು ನಾನು ಒಂದು ಹಳೆ ಒಂದು ಹೊಸ ಈ ಫ್ಯಾಷನ್ನಲ್ಲಿ ಪ್ರಸಾರ ಮಾಡ್ತಾ ಇರುತ್ತೇನೆ. ಅದನ್ನು ಕೇಳ್ತಾ ಎಂಜಾಯ್ ತಾವು ಮಾಡಿ, ಹಾಡನ್ನು ಕೇಳಿ ಮಜಾ ಮಾಡಿ.

ಆತ್ಮೀಯ ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ಹಳೆ ಗೀತೆ ಬರ್ತಾ ಇದೆ, ಕೇಳಿ ಮಜಾ ಮಾಡಿ. ವಾಟ್ಸಪ್ ಮೆಸೇಜ್ ಏನ್ ಹೇಳುತ್ತೆ ನೋಡೋಣ. ಶುಭೋದಯ ಮಂಜುನಾಥ್ ಅವರೇ, ಗೀತೆಗಳು ಸೂಪರ್, ತಾವು ಹೇಗಿದ್ದೀರಾ, ತಮ್ಮ ಹಲ್ಲು ಹೇಗಿದೆ? ಅಯ್ಯಸ್ ಪೂಜಾ ಅವರೇ, ನಾನು ಚೆನ್ನಾಗಿದ್ದೇನೆ. ಹಲ್ಲು ನೋವು ಕಮ್ಮಿ ಆಗಿದೆ, ಆದರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಅಂತ ಹೇಳಿದ್ದಾರೆ ವೈದ್ಯರು. ಸೊ ಆರಾಮ್ಸೆ ಎಲ್ಲ ಆರಾಮಾಗುತ್ತೆ. ಮತ್ತೆ ಇವತ್ತಿನ ದಿನವೂ ಅದೇ ಹೇಳುತ್ತೇನೆ, ಹಲ್ಲಿನ ಸಮಸ್ಯೆ ಏನಾದರೂ ಇದ್ದರೆ ತಕ್ಷಣ ಹೋಗಿ ದಂತ ವೈದ್ಯರ ಕಡೆ, ಏಕೆಂದರೆ ನಾನು ಅನುಭವಿಸೇನೆ ಅಪ್ಪೋ ಅಪ್ಪು. ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು, ಹಳೆ ಹೊಸ ಕಾಂಬಿನೇಷನ್ ತುಂಬಾ ಉತ್ತಮವಾಗಿ ಬರ್ತಾ ಇದೆ ಅಂತ ಪವಿತ್ರ ಅವರು ಮೆಸೇಜ್, ಧನ್ಯವಾದ ಪವಿತ್ರ ಅವರೇ, ಥ್ಯಾಂಕ್ ಯು ಸೊ ಮಚ್. ಪ್ರಸಾದ್ ಅವರು ಮೆಸೇಜ್ ಮಾಡಿದ್ದಾರೆ, ತಮ್ಮ ಧ್ವನಿ ಈಗ ಸ್ವಲ್ಪ ಮಸ್ತ್ ಕೇಳಿಸಾಗತ್ತದ, ಥ್ಯಾಂಕ್ ಯು ಮಂಜುನಾಥ್ ಅವರೇ ಗೀತೆಯನ್ನು ತೊಗೊಂಡು ಬಂದಿದ್ದಕ್ಕೆ. ಎಸ್ ಪ್ರಸಾದ್ ಅವರೇ, ಧ್ವನಿಯಲ್ಲಿ ಬದಲಾವಣೆ ಆಗಿರಬಹುದು, ವಾತಾವರಣದಲ್ಲಿಯೂ ಬದಲಾವಣೆ ಆಗಿರಬಹುದು ಅಲ್ಲ, ಆಗಿದ್ದೇನೆ. ಸೊ ಅಂತಹ ಸಂದರ್ಭದಲ್ಲಿ ಆರೋಗ್ಯದ ಕಾಳಜಿ ತಗೊಳ್ಳಿ ಆತ್ಮೀಯ ಸ್ನೇಹಿತರೆ. ದಿಸ್ ಇಸ್ ನಿಮ್ಮೊಂದಿಗೆ ನಾವು, ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ ಗೀತೆಯನ್ನು ರೆಡಿ ಮಾಡಿಟ್ಟಿದ್ದೇನೆ. ಮುಂದಿನ ಹಳೆ ಗೀತೆ ನಿಮಗೋಸ್ಕರ, ಎಸ್ ಪಿ ಬಿ ಹಾಗೂ ಎಸ್ ಜಾನಕಿ ಅಮ್ಮ ಅವರ ಧ್ವನಿಯಲ್ಲಿ, ಬಂದೆಯ ಬಾಳಿನ ಬೆಳಕಾಗಿ. ಈ ಗೀತೆ ಅವಳ ಹೆಜ್ಜೆ ಚಿತ್ರದ್ದು, ಕೇಳಿ ಮಜಾ ಮಾಡಿ.

ದಿಸ್ ಇಸ್ ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ. ಕಾರ್ಯಕ್ರಮದ ಇವತ್ತಿನ ಈ ಹಳೆ ಹೊಸ ಗೀತೆಗಳ ಲೈನ್ಡ್ ಅಪ್ ನಲ್ಲಿ ಮುಂದಿನ ಹಳೆ ಗೀತೆ ಒಂದು ಬರ್ತಾ ಇದೆ ಆತ್ಮೀಯ ಸ್ನೇಹಿತರೆ, ಬನ್ನಿ ಓಳಿದ ಜೀವ ಫ್ರಾಮ್ ದ ಮೂವಿ ಬೆಂಕಿಯ ಬಲೆಯನ್ನ ಕೇಳೋಣ. ಎಸ್ ಪಿ ಬಿ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಕಣ್ಣಮಣಿಯೇ ಸಂಜೀತ್ ಹೆಗ್ಡೆ ಅವರ ಧ್ವನಿಯಲ್ಲಿ ತಾವು ಕೇಳಿದ್ರಿ. ಸೊ ಸ್ನೇಹಿತರೆ, ಈ ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ ತುಂಬಾನೇ ಇಷ್ಟ ಅಂತ ನನಗೆ ಮೆಸೇಜ್ ಅನ್ನ ಮಾಡಿದ್ದಾರೆ ಉಮೇಶ್ ಅವರು. ಎಸ್, ಥ್ಯಾಂಕ್ ಯು ಸೋ ಮಚ್ ಉಮೇಶ್ ಅವರು. ರಾಜಶ್ರೀ ಅವರು ಜೈ ಶ್ರೀರಾಮ್ ಜೈ ಜಿನೇಂದ್ರ ಅಂತ ಹೇಳಿದ್ದಾರೆ. ಜೈ ಜೈ ಶ್ರೀರಾಮ್ ಜೈ ಜಿನೇಂದ್ರ ರಾಜಶ್ರೀ ಅವರು. ನಾಗೇಶ್ ಅವರು ಮೆಸೇಜ್ ಅನ್ನ ಮಾಡಿದ್ದಾರೆ, ಸರ್ ಕಣ್ಣಮಣಿಯ ಗೀತೆ ಆಯಿತು, ಅದರಿಗಿಂತ ಮುಂಚಿನ ಗೀತೆ ನನ್ನ ಹೆಂಡತಿಗೂ ಬಹಳ ಇಷ್ಟವಾಗಿತ್ತು. ಎಸ್ ಬಂದೇ ಬಾಳಿನ ಬೆಳಕಾಗಿ ಗೀತೆ ಮಾತ್ರ ಸೂಪರ್ ಆಗಿತ್ತು ಅಂತ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನಾಗೇಶ್ ಅವರೇ. ಆ್ಯಂಡ್ ನಿಮ್ಮ ಪ್ರೀತಿಯ ಹೆಂಡತಿಗೋಸ್ಕರನೂ ಒಳ್ಳೇದಾಗಲಿ ಅಂತ ಕೇಳ್ಕೋತಾ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಒಳಿದ ಜೀವ ಫ್ರಾಮ್ ದ ಮೂವಿ ಬೆಂಕಿಯ ಬಲೆ ಬರ್ತಾ ಇದೆ ಸ್ನೇಹಿತರೆ. ಎಸ್ ಪಿ ಬಿ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಇವತ್ತಿನ ಈ ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ ಗೀತೆಗಳನ್ನು ರೆಡಿ ಮಾಡಿಟ್ಟಿರುತ್ತೇನೆ ನಾನು, ಅದನ್ನು ಕೇಳ್ತಾ ಎಂಜಾಯ್ ಮಾಡಿ ನೀವೆಲ್ಲರೂ. ಸೊ ಸ್ನೇಹಿತರೆ, ಎಸ್, ಇದೇ ಕಾರ್ಯಕ್ರಮದ ವಿಶೇಷತೆ. ನಡೀರಿ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಅದರೊಂದಿಗೆ ನಾನು ಹೇಳ್ತಾ ಇದ್ದೆ ಏನು, ವಾತಾವರಣದಲ್ಲಿ ಬದಲಾವಣೆ, ನಮ್ಮ ಮನಸ್ಸು ಹೆಂಗೆ ಒಂದು ಕ್ಷಣಕ್ಕೆ ಖುಷಿ ಒಂದು ಕ್ಷಣಕ್ಕೆ ದುಃಖದಲ್ಲಿರುತ್ತೋ ಅದೇ ತರಹ ವಾತಾವರಣವೂ ಕೂಡ ಆಗಿದೆ. ಸೊ ಸ್ನೇಹಿತರೆ, ವಾತಾವರಣದಲ್ಲಿಯೂ ಅತಿ ಶೀಘ್ರದಲ್ಲಿ ಬದಲಾವಣೆ ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ಸರ್ದಿ ನೆಗಡಿ ಜ್ವರ ಮೈಕೈ ನೋವು ಅದು ಇದು ಎಲ್ಲ ಆಗ್ತಿರುತ್ತೆ. ಸೊ ಸ್ನೇಹಿತರೆ, ಅಂಥ ಸಂದರ್ಭದಲ್ಲಿ ತಾವು ತಮ್ಮ ಆರೋಗ್ಯದ ಕಾಳಜಿ ತಗೊಳ್ಳಿ. ಆ್ಯಂಡ್ ಬಹಳ ಮುಖ್ಯವಾಗಿ ನೀರು, ಎಸ್, ನೀರಿನ ಸೇವನೆ ಕರೆಕ್ಟಾಗಿ ಮಾಡಿ ಶರೀರದಲ್ಲಿ ನೀರಿನ ಸೇವನೆ. ಅದು ಏಕೆಂದರೆ ಬಿಸಿಲಲ್ಲಿಯೂ ಬಹಳ ಮುಖ್ಯ. ಇಂಥ ಈಗ ಒಂದು ಸ್ವಲ್ಪ ಚಳಿ ಸ್ಟಾರ್ಟ್ ಆದರೆ ಏಕದಮ್ ತಣ್ಣೀರು ಕುಡಿಯೋದಕ್ಕೆ ಹೋಗಬೇಡಿ. ಗರಂ ನೀರು, ಉಗುರು ಬೆಚ್ಚಿಗೆ ನೀರು ಕುಡಿದ್ರೂ ಉತ್ತಮ. ಸೊ ಎಸ್, ಹೇಗಿದೆಯಾ ಅಂತ ಕೇಳ್ತಾ ಇದ್ದಾರೆ ರಾಜೇಶ್ ಅವರು. ನಾನು ಚೆನ್ನಾಗಿದ್ದೇನೆ. ಇನ್ನೊಂದು ಸ್ವಲ್ಪ ದಿನ ಅದು ನೋವು ಅನ್ನೋದು ಇದ್ದೇ ಇದೆ, ತಿನ್ನುವಾಗೆಲ್ಲ ಒಂದು ಸ್ವಲ್ಪ ನೋವು ಬರುತ್ತೆ ಅಂತ ಹೇಳಿದ್ದಾರೆ. ಒಂದು ವಾರ 10 ದಿನ ಅಷ್ಟು ಇರುತ್ತೆ, ಅದಾದಮೇಲೆ ಆರಾಮ್ ಅಂತ ಹೇಳಿದ್ದಾರೆ. ಸೊ ಬನ್ನಿ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಒಂದಿನ ಗೀತೆ ಒಳಿದ ಜೀವ ಬೆಂಕಿಯ ಬಲೆ ಚಿತ್ರದ್ದು ಕೇಳೋಣ, ಎಂಜಾಯ್ ಮಾಡೋಣ.

ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ. ಮುಂದಿನ ಗೀತೆ ಚಾರುಂತತಿ. ಹಾ, ಕರೆಕ್ಟ್ ಆಯ್ತು ನೋಡ್ರಿ, ಅವಾಗಿಂದ ಬಯಾಟ್ ಮಾಡೋದಿನ್ನೇ. ಚಾರುಂತತಿ ಗೀತೆ ಮುನಿರತ್ನ ಅವರ ಕುರುಕ್ಷೇತ್ರ ಅನ್ನೋ ಚಿತ್ರದ್ದು, ಸೋನು ನಿಗಮ್ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ. ಸೊ ಸ್ನೇಹಿತರೆ, ಸೊ ನೈಟ್ ಎಲ್ಲ ಮಳೆ ಆಗಿದೆ. ಯಸ್, ಇಲ್ಲಿಯೂ ನೈಟ್, ನಮ್ಮೂರಾಗೂ ನೈಟ್ ಎಲ್ಲ ಮಳೆ ಆಗಿದೆ. ಮಳೆ ಆಯಿತು, ಚಳಿ ಜಾಸ್ತಿ ಆಯಿತು, ಬಿಸಿಲು ಕಮ್ಮಿ ಆಯ್ತು. ಬಿಸಿಲೆಲ್ಲ ಆ್ಯಕ್ಚುಲಿ ಉರಿ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಹೇಳಿದೆ, ಆರೋಗ್ಯದ ಪ್ರತಿ ನಿಮ್ಮ ಕಾಳಜಿ ಇರಲಿ, ಆರೋಗ್ಯನೇ ನಿಜವಾದ ಭಾಗ್ಯ. ಚಂದ್ರಕಾಂತ್ ಬಡ್ಗಾವಿ, ಗುಡ್ ಮಾರ್ನಿಂಗ್ ಸರ್, ಸೂಪರ್ ಸಾಂಗ್ ರೀ ಎಲ್ಲ. ತಮ್ಮ ಪ್ರೀತಿ, ತಮ್ಮ ಸಮಯ ಕೊಟ್ಟು ನೀವು ಕೇಳ್ತಿರಲ್ಲ, ಚಂದ್ರಕಾಂತ್ ಬಡ್ಗಾವಿಯವರೇ, ಆ್ಯಂಡ್ ಅದಕ್ಕೆ ಧನ್ಯವಾದ. ಮತ್ತೆ ಯಾರು ಮೆಸೇಜ್ ಮಾಡಿದ್ದಾನೆ, ಪೂಜಾ ಅವರು, ಸರ್ ಹಲ್ಲು ನೋವು ಇದ್ರೆ ನೀವು ಯಾಕೆ ರೀ ಬರ್ತಾ ಇದ್ರ? ಇಲ್ಲ, ಆ ನೋವು ಅಥವಾ ನೋವಿಗೆ ಇದ್ದಾಗ ಈ ಒಂದು ರಜೆ ತೊಗೊಂಡ್ರೆ ಏನಾಗುತ್ತೆ, ತಲೆ ಮತ್ತೆ ಅಲ್ಲೇ ಹೋಗುತ್ತೆ. ಈಗ ನಿಮ್ಮ ಜೊತೆ ಒಂದು ಒಳ್ಳೆಯ ಹಾಡನ್ನು ಪ್ರಸಾರ ಮಾಡ್ತಾ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಹಾಗೇನಿಲ್ಲ, ಆ ನೋವು ಅದು ಈಗ ಟ್ರೀಟ್ಮೆಂಟ್ ಆದ ತಕ್ಷಣ ಒಂದು ವಾರ ಇದ್ದೇ ಇರುತ್ತೆ, ಅದಾದಮೇಲೆ ಕಮ್ಮಿ ಆಗುತ್ತೆ. ಇದ್ರಗಿಂತ ಮುಂಚಿನ ನೋವು ಭಾಳ ಕೆಟ್ಟಿತ್ರಿಪ್ಪ. ಯಪ್ಪ, ಹಲ್ಲು ನೋವು ಸಮಸ್ಯೆ ಯಾರಿಗೂ ಬರಬಾರ್ದು. ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮವೇ ಒಂದಿಗೆ ನಾವು ಹಳೆಯ ಹೊಸ ಕಾಂಬಿನೇಷನ್. ಈಗ ಮುಂದಿನ ಗೀತೆ ಮುನಿರತ್ನ, ಕುರುಕ್ಷೇತ್ರ ಚಿತ್ರದ್ದು ಚಾರುಂತತಿ. ಇದಾದ ತಕ್ಷಣ ಅರಳಿದೆ ಅರಳಿದೆ ಎಮ್ಮುದುಡಿದ ತಾವರೆ ಅರಳಿದೆ, ಎಸ್ ಜಾನಕಿಯವರ ಧ್ವನಿಯಲ್ಲಿ. ಅದಾದ ತಕ್ಷಣ ಶಾನೆ ಟಾಪ್ ಗೌಳೆ ವಿಜಯ್ ಪ್ರಕಾಶ್, ಸ್ವರ ವಿಜಯ್ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ. ಸೊ ಸ್ನೇಹಿತರೆ, ಹಿಂಗಿದೆ ನೋಡಿ ಲೈನಪ್ಪು, ಹೆಂಗೈತಿ ಕೇಳೋಣ, ಎಂಜಾಯ್ ಮಾಡೋಣ. ಅದೇ ಸರ್ ನಿಮ್ಮೊಂದಿಗೆ ನಾವು ಹಳೆಯ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ.

0: ಆಮೇಲೆ
1: ರಾಮಚಂದಿರ.

ಹೃದಯಕ್ಕೆ ಹೆದರಿಕೆ ಸೂಪರ್ಹಿಟ್ ಆದ ಗೀತೆ ರೆಡಿಯಾಗಿದೆ. ಗಜಾನನ್ ಗಾಮ್ಗರ್ ಅವರು ಕರೆ ಮಾಡಿ ಆ ಅರಳಿದೆ ಅರಳಿದೆ ಮುದುರಿದ ತಾವರೆ ಅರಳಿದೆ ಆ ಗೀತೆಯನ್ನು ಕೇಳಿ ಬಹಳ ಸಂತೋಷವಾಯಿತು, ಬಾಲ್ಯದಲ್ಲಿ ಕೇಳಿದ್ದು ಅಂತ ಹೇಳಿ ನನ್ನೊಂದಿಗೆ ಆ ಒಂದು ನೆನಪನ್ನು ಹಂಚಿಕೊಂಡ್ರು. ನನಗೆ ಅಷ್ಟೇ ಸಂತೋಷ. ಕಾರ್ಯಕ್ರಮದಲ್ಲಿ ಸ್ನೇಹಿತರೆ ಒಳ್ಳೆ ಒಳ್ಳೆ ಗೀತೆಗಳು ಲೈನ್ಡ್ ಅಪ್ ಇವೆ. ಮತ್ತೆ ರಿಕ್ವೆಸ್ಟು ಇವತ್ತು ಇರುವುದಿಲ್ಲ ಬಸವರಾಜ್ ಭತ್ತಾರವರೇ, ಇವತ್ತು ಹಳೆಯ ಹೊಸ ಕಾಂಬಿನೇಷನ್ ನಡೆದಿದೆ, ನಾಳೆ ರಿಕ್ವೆಸ್ಟ್ ಮಾಡೋಣ 100%. ಇದು ನಿಮ್ಮೊಂದಿಗೆ ನಾವು ಹಳೆಯ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ. ಆ್ಯಂಡ್ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಹೃದಯಕ್ಕೆ ಹೆದರಿಕೆ ಇಸ್ ದ ಮೂವಿ ಫ್ರಾಮ್ ತಾಯಿಗೆ ತಕ್ಕ ಮಗ ಸಂಜೀತ್ ಹೆಗ್ಡೆ ಅವರ ಧ್ವನಿಯಲ್ಲಿ. ಇದಾದ ತಕ್ಷಣ ದೇವರ ಆಟ ಅವಳ ಹೆಜ್ಜೆ ಅನ್ನೋ ಚಿತ್ರ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಬರ್ತಾ ಇದೆ. ಸೊ ಸ್ನೇಹಿತರೆ, ಭಾಸ್ಕರ್ ಅವರು ಮೆಸೇಜನ್ನು ಮಾಡಿದ್ದಾರೆ, ಈ ಕಾರ್ಯಕ್ರಮ ಅಂದರೆ ನನಗೆ ತುಂಬಾ ಇಷ್ಟ, ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ. ಎಸ್ ಭಾಸ್ಕರ್ ಅವರೇ, ನಮ್ಮ ಕಾರ್ಯಕ್ರಮದ ಹಿರಿಯರು ಇವರು, ಇವರಿಗೆ ನಮ್ಮ ಕಾರ್ಯಕ್ರಮ ಇಷ್ಟ ಆಗಿದೆ ಅಂದರೆ ಅವರಿಗೆ ಧನ್ಯವಾದ. ಸೊ ಸ್ನೇಹಿತರೆ, ಗಿರೀಶ್ ಅವರು ಮೆಸೇಜನ್ನು ಮಾಡಿದ್ದಾರೆ, ಮಂಜುನಾಥ್ ಸರ್ ತಾವು ಹೇಗಿದ್ದೀರಾ, ತಮ್ಮ ಧ್ವನಿ ಈಗ ಚೆನ್ನಾಗಿ ಕೇಳಿಸ್ತಾ ಇದೆ ಆ್ಯಂಡ್ ನಿಜವಾಗ್ಲೂ ಗೀತೆಗಳು ತುಂಬಾ ಚೆನ್ನಾಗೇ ಇದೆ, ಇದು ರಾಮ ಬಂದಿರಾ ಆದರೆ ನಮಗೆ ಕೇಳಿ ಬಹಳ ಸಂತೋಷವಾಯಿತು, ಬಹಳ ದಿನದ ನಂತರ ಕೇಳಿದ್ವಿ. ಎಸ್ ಥ್ಯಾಂಕ್ ಯು ಸೋ ಮಚ್ ಗಿರೀಶ್ ಅವರೇ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಆಲ್ ರೈಟ್. ಸೊ ಕಾರ್ಯಕ್ರಮದಲ್ಲಿ ಕೃತಿಕಾ ಅವರು ಮೆಸೇಜನ್ನು ಮಾಡಿದ್ದಾರೆ, ಸರ್ ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮದಲ್ಲಿ ನನಗೆ ಹಳೆ ಗೀತೆಗಳು ಬಹಳ ಇಷ್ಟವಾಯಿತು, ಆದರೆ ಅದಕ್ಕಿಂತ ಜಾಸ್ತಿ ಅಂದರೆ ಈಗ ಜಸ್ಟ್ ಪ್ರಸಾರವಾಗಿರುವ ಇದು ರಾಮ ಮಂದಿರ. ಎಸ್ ಕೃತಿಕಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೊ ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮ ಹಳೆ ಹೊಸ ಕಾಂಬಿನೇಷನ್. ಈ ಕಾರ್ಯಕ್ರಮದ ವಿಶೇಷತೆ ಏನು ಅಂದರೆ, ನಾನು ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ ಗೀತೆಗಳನ್ನು ರೆಡಿ ಮಾಡಿಟ್ಟಿದ್ದೇನೆ, ಅದನ್ನು ನೀವು ಆರಾಮ್ಸೆ ಕೇಳಿ ಮಜಾ ಮಾಡಿ. ದಸ್ ಇಸ್ ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ವರ್ಷದ 5ನೇ ತಿಂಗಳು, ತಿಂಗಳಿನ 15ನೇ ದಿನ. ದಸ್ ಇಸ್ ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್, ಮುಂದಿನ ಹೊಸ ಗೀತೆ ಕೇಳಿ ಮಜಾ ಮಾಡಿ.

ಆಕಾಶ್ ಅವರು ಕಾರ್ಯಕ್ರಮದಲ್ಲಿ ಮೆಸೇಜ್ ಅನ್ನು ಮಾಡಿದರೆ, ಮಂಜುನಾಥ್ ಸರ್ ಹಳೆ ಹೊಸ ಕಾಂಬಿನೇಷನ್ ಸೂಪರ್ ಆಗಿದೆ, ತಮ್ಮ ಹಲ್ಲು ನೋವಿನ ಬಗ್ಗೆ ನೀವು ಹೇಳಿರುವ ಪ್ರಕಾರ ನಾವು ಕೂಡ ಹಲ್ಲಿನ ನೋವಿನ ನಿರ್ಲಕ್ಷಣೆ ಮಾಡಿದ್ವಿ, ನಮಗೂ ಅನುಭವ ಇದೆ. ಸೊ ನನಗೂ ಅರ್ಥ ಆಗುತ್ತೆ ಆಕಾಶ್ ಅವರೇ, ಏನು ಮಾಡೋದು. ಸೊ ಯಾರಿಗಾರು ಹಲ್ಲಿನ ಸಮಸ್ಯೆ ಇದ್ರೆ ದಯವಿಟ್ಟು ತಕ್ಷಣ ವೇದಂತ ವೈದ್ಯರನ್ನ ಭೇಟಿ ಮಾಡಿಕೊಂಡು ತಮ್ಮ ಹಲ್ಲಿನ ಚಿಕಿತ್ಸೆಯನ್ನು ಪಡ್ಕೊಳ್ಳಿ, ನೋವಿಂದ ಪಾರಾಗಿ. ನಮಸ್ಕಾರ ಮಂಜು ಸರ್, ನಾನು ರಿಕ್ವೆಸ್ಟ್ ಬಸವರಾಜ್ ಭತ್ತಾರ್ ಅವರೇ, ಇವತ್ತು ರಿಕ್ವೆಸ್ಟೇ ಪ್ರಸಾರ ಮಾಡ್ಲಿಕ್ಕೆ ಆಗುದಿಲ್ಲ, ಏಕೆ ಅಂದರೆ ಈ ಒಂದು ಹಳೆ ಹೊಸ ಕಾಂಬಿನೇಷನ್ ಗೀತೆಗಳನ್ನು ಪ್ಲೇಲಿಸ್ಟ್ ಒಂದಿನ ಮುಂಚೆ ರೆಡಿ ಮಾಡಿ ನಾವು ಹಾಕಿರ್ತೇವೆ, ಇದರಲ್ಲಿ ಏನು ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಇವತ್ತು ರಿಕ್ವೆಸ್ಟ್ ಇರುವುದಿಲ್ಲ, 100% ನಾಳೆ ರಿಕ್ವೆಸ್ಟ್ ಏನಾದರೂ ತೊಗೊಂಡು ಬರ್ತೇವೆ, ಅದಕ್ಕೆ ತಕ್ಕಂತೆ ನೀವು ಭಾಗವಹಿಸಿ. ಇವತ್ತಿನ ಗೀತೆಗಳಲ್ಲಿ ಯಾವುದೇ ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ, ಏಕೆಂದರೆ ಇಲ್ಲಿಂದ ಹಿಡಿದು ಈಗ ಅಂದೆ 10 ಗಂಟೆಯಿಂದ ಹಿಡಿದು 12 ಗಂಟೆ ಮಟ್ಟ ಪ್ಲೇಲಿಸ್ಟ್ ರೆಡಿ ಇರುತ್ತೆ, ಅದರಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ, ಬಿಕಾಸ್ ದಿಸ್ ಇಸ್ ಅ ಸಾಫ್ಟ್ವೇರ್. ಒಂದಿನ ಮುಂಚೆನೇ ಈ ಒಂದು ಪ್ಲೇಲಿಸ್ಟ್ ರೆಡಿ ಮಾಡಿಟ್ಟಿರ್ತೇವೆ, ಇದರಲ್ಲಿ ಬದಲಾವಣೆ ಆಗುದಿಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ ಬಸವರಾಜ್ ಅವರೇ. ಸೊ ಸ್ನೇಹಿತರೆ, ಮತ್ತೆ ಯಾರು ಮೆಸೇಜ್ ಮಾಡಿದ್ದಾರೆ, ದಿಸ್ ಇಸ್ ದಿನೇಶ್, ಮಂಜುನಾಥ್ ಸರ್ ತಮ್ಮ ಧ್ವನಿ ಚೆನ್ನಾಗಿದೆಯಲ್ಲ, ಹಲ್ಲಿನ ಬಗ್ಗೆ ನಾವು ಅನುಭವಿಸಿರಪ್ಪ, ಆ್ಯಂಡ್ ಎಸ್ ಗೀತೆಗಳಲ್ಲಿ ನನಗೂ ಬಹಳ ಇಷ್ಟವಾಯಿತು. ಚಲುವ ಪ್ರತಿಮೆ ಫ್ರಮ್ ಟೋನಿ, ಎಸ್ ಹಳೆ ಚಿತ್ರ ಅಲ್ವಾ ಅದು, ಎಸ್ ದಿನೇಶ್ ಅವರೇ ಕೇಳಿ ಎಂಜಾಯ್ ಮಾಡಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಇತ್ತು. ಈಗ ಮುಂದಿನ ಗೀತೆ ದೇವರ ಆಟ, ಅವಳ ಹೆಜ್ಜೆ ಚಿತ್ರದ್ದು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಬರ್ತಾ ಇದೆ. ಅದಾದ ತಕ್ಷಣ ದೊರಸಾನಿ ಬಾಯ್ ವಿಜಯ್ ಪ್ರಕಾಶ್ ಫ್ರಮ್ ದ ಮೂವಿ ಪೈಲ್ವಾನ್. ಅದಾದ ತಕ್ಷಣ ಸ್ನೇಹಿತರೆ ಬೆಂಕಿಯ ಬಲೆ ಚಿತ್ರದ್ದು ಎಸ್ ಪಿ ಬಿ ಅವರ ಧ್ವನಿಯಲ್ಲಿ. ನನಗಾಗಿ ಬಂದ ಎಸ್, ಅದಾದ ತಕ್ಷಣ ಸ್ನೇಹಿತರೆ ಬರ್ತಾ ಇದೆ ಒಂದು ಹೊಸ ಗೀತೆ, ದ್ಯಾಟ್ ಈಸ್ ಅರ್ಮಾನ್ ಮಲ್ಲಿಕ್ ಅವರ ಧ್ವನಿಯಲ್ಲಿ ನಿನ್ನ ರಾಜ ನಾನು. ಸೊ ಸ್ನೇಹಿತರೆ, ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ ನಡೆದಿದೆ, ಕೇಳಿ ಮಜಾ ಮಾಡಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಮಿಶ್ರ ಮಾಧುರ್ಯ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ರಜತ್ ಕೆ ಇವರಿಂದ ಸಂಗೀತ ಕಾರ್ಯಕ್ರಮ.
1: ವ್ಯಕ್ತಪಡಿಸಲಿರುವ ರಾಗ ಮಧುಕಂಸ್.

ಇದುವರೆಗೂ ಪ್ರಸಾರವಾಯಿತು ಮಿಶ್ರ ಮಾಧುರ್ಯ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ರಜತ್ ಕೆ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486287.

ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದು KLE ಕನಸು. ಈಗ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. ಇವತ್ತಿನ ಗೀತ ಸಂಗಮ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಬೆಳಗಾವಿಯ ಶಿವಬಸವ ನಗರದ ಭಾರತೀಯ ಗಾಯನ ಸಮಾಜ ನಾದಪ್ರಸಂಗ ಮತ್ತು ಪ್ರಣವ ಪ್ರತಿಷ್ಠಾನದ ವಿದ್ಯಾರ್ಥಿಗಳಿಂದ ಸಂಗೀತ ಕಾರ್ಯಕ್ರಮ.

ರೇಣುಧ್ವನಿ 90.4 ಎಫ್ಎಂ ನ ಎಲ್ಲ ಕೇಳುಗರಿಗೂ ಜಯಮಾಲಾಳ ನಮಸ್ಕಾರ. ರೇಡಿಯೋ ಯಾವತ್ತಿಗೂ ಅವಶ್ಯಕತೆ ಇದೆ, ಅಂದ್ರೆ ಇವತ್ತಿಗೆ ನಾಳೆಗೆ ಅನ್ನುವಂತ ಮಾತಲ್ಲ. ಅದು ಮೊದಲೆಲ್ಲ ಹುಟ್ಟಿದ್ದೇ ರೇಡಿಯೋ ಮುಖಾಂತರ. ನಾವೆಲ್ಲರೂ ಕೂಡ ಎಲ್ಲಾ ಸಂದೇಶವನ್ನ ಕೇಳ್ತಾ ಇದ್ವಿ. ಈಗ ರೇಡಿಯೋನಲ್ಲಿ ಬರುವಂತಹ ಸುದ್ದಿಗಳಿದೆಲ್ಲ, ಇದು ಜಿನ್ಯೂನ್ ಆದಂತಹ ಸುದ್ದಿಗಳು ಬರುತ್ತೆ. ಅದರಲ್ಲೂ ಕೂಡ ವೇಣುಧ್ವನಿಯ ಮುಖಾಂತರ ದನಿ ಇಲ್ಲದೆ ಇರ್ತಕ್ಕಂಥವರಿಗೆ, ಅಂದ್ರೆ ಎಲ್ಲೂ ಕೂಡ ಎಲೆ ಮರೆಯ ಕಾಯಿಯ ಹಾಗೆ ಎಲ್ಲೋ ಅಡಿಗೆ ಕೂತಂತಹ ನಿಜವಾದ ಪ್ರತಿಭಾವಂತರನ್ನ ಒಂದು ವೇದಿಕೆಯನ್ನ ಸೃಷ್ಟಿಸಿ ಅವರಿಗೆ ಅವರ ಪ್ರತಿಭೆಯನ್ನ ತೋರಿಸಿಕೊಡುವಂತಹ ಮತ್ತು ಅವರ ಹೆಸರನ್ನ ಉಳಿಸುವಂತಹ ಮತ್ತು ಸಮಾಜಕ್ಕೆ ಅವರನ್ನ ಪರಿಚಯಿಸುವಂತಹ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಮಾಡಿಕೊಡ್ತಾ ಇದ್ದೀರಾ. ಇದು ಒಂದು ಮಾಹಿತಿ ಜೊತೆಯಲ್ಲಿ ಮನರಂಜನೆ ಅನ್ಬೋದು, ಅಥವಾ ಮನರಂಜನೆ ಕಡಿಮೆ ಇದ್ರೂ ಕೂಡ ಹೆಚ್ಚಿನ ಮಾಹಿತಿಯನ್ನ ತಲುಪಿಸುವಂತಹ ಕೆಲಸವನ್ನ ಮಾಡ್ತಿದ್ದೀರಾ. ಇದು ಸಮಾಜ ಮುಖಿಯಾದಂತಹ ಕೆಲಸ, ತುಂಬಾ ಖುಷಿ ಆಗ್ತಿದೆ. ಕೇಳುಗರೆಲ್ಲರಿಗೂ ಕೂಡ ನನ್ನ ಹೃದಯ ತುಂಬಿದ ನಮಸ್ಕಾರ.

ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಅದು ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನ ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಗುಸ ಆದಂಗೆ. ಅದು ಅದಲ್ಲ, ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ, ಅವರು ಎಲ್ಲಿನ ಮಲ್ಲಿಕಾರ್ಜುನ ಮನ್ಸೂರರು ಇರ್ಬೋದು, ಆಮೀರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳ್ದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸೋದು ರೇಡಿಯೋದ ಕೆಲಸ.

ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ. ವೇಣು ಧ್ವನಿ ಕೇಳಿಯವರ ಕನಸು, ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣು ಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು. ಕೊಳಲು ಸಂಸ್ಕೃತಿಯ ಪ್ರತೀಕ. ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ ಇದು. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಯಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣು ಧ್ವನಿ ಮಂಗಳ ಧ್ವನಿ, ಇದಕ್ಕೆ ಮಹೇಶ್ ಜೋಶಿ ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯಗಳು. ರೇಡಿಯೋ ನನ್ನ ಬಾಲ್ಯ ಜೀವನದ ಅವಿಭಾಜ್ಯ ಅಂಗ. ನಾನು ಧಾರವಾಡದಲ್ಲಿದ್ದೆ. ಆಕಾಶವಾಣಿ ಧಾರವಾಡ ಅಂತ ಅಂದಾಗ ನನಗೆ ಇವತ್ತುವರೆಗೂ ಸಹಿತ ಬಾಲ್ಯ ನೆನಪುಗಳು ಬರ್ತದೆ. ಅಲ್ಲಿ ಚಿಕ್ಕ ಮಕ್ಕಳಿಗೋಸ್ಕರವಾಗಿ, ಅದರಲ್ಲೂ ಸಹಿತ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೋಸ್ಕರವಾಗಿ ಗಿಳಿವಿಂಡು ಅನ್ನೋಂಥ ಕಾರ್ಯಕ್ರಮ ಮಾಡ್ತಾಯಿದ್ದೆ. ಆ ಕಾರ್ಯಕ್ರಮವನ್ನು ನಾನು ಪ್ರತಿ ಯಾವಾಗ ಆಗ್ತಾ ಕೇಳ್ತಾ ಇದ್ದೆ. ಇಬ್ಬರು ಕ್ಯಾರೆಕ್ಟರ್ಸ್, ಅಕ್ಕಮ್ಮ ಮತ್ತು ಸಣ್ಣಕ್ಕ ಅಂತಕ್ಕಂಥ, ಭಾಳ ನಮ್ಮ ಮನಸ್ಸಿನ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ನನಗೆ ಜ್ಞಾಪಕ ಇದೆ, ನಮ್ಮ ಆಕಾಶವಾಣಿಯವರು ನಮ್ಮ ಶಾಲೆಯಲ್ಲಿ ಒಂದು ನಾಟಕ ಮಾಡಬೇಕು ಅಂಥೇಳಿ ಕಳಿಸಿದರು. ಅದು ಎಳ್ಳು ಹಬ್ಬದ ದಿನಕ್ಕೋಸ್ಕರವಾಗಿ, ಅಂದರೆ ಮಕರ ಸಂಕ್ರಾಂತಿಗೋಸ್ಕರ ಆವಾಗ ನಾವೊಂದು ನಾಟಕ ಮಾಡಿದ್ವಿ. ಆ ನಾಟಕದಲ್ಲಿ ನಾನು ಭಾಗವಹಿಸಿದ್ದೆ. ಆಮೇಲೆ ಅಲ್ಲೊಂದು ಹಾಡು ಬೇರೆ ಹಾಡಿದ್ವಿ. ನನಗೆ ಆ ಹಾಡಿನ ಸಾಲುಗಳು ಸಹಿತ ನೆನಪು ಇರ್ತದೆ. ಎಳ್ಳಿನಂತೆ ಸ್ನೇಹವಿರಲಿ, ಬೆಲ್ಲದಂತೆ ಮಾತು ಇರಲಿ, ಎಳ್ಳು ಬೆಲ್ಲ ಕೂಡಿದಂತೆ ಎಲ್ಲರೊಡನೆ ಕೂಡಿನಲ್ಲಿ ಅಂತಕ್ಕಂಥ ಈ ಹಾಡನ್ನು ನಾವು ಹೇಳ್ತೀವಿ. ಅದು ಇವತ್ತುವರೆಗೂ ನನಗೆ ನಾವು ಅದು ಆಕಾಶವಾಣಿಯಲ್ಲಿ, ಈ ಆಕಾಶವಾಣಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಆ ದಿನ ಇದೆಯಲ್ಲ. ಯಾಕಂದ್ರೆ ಮಕರ ಸಂಕ್ರಾಂತಿಗೆ ಸುಟಿ ಇರ್ತದೆ, ಅದ್ರ ಮರುದಿನ ನಮಗೆ ಸಾಲಿ ಇತ್ತು. ಸಾಲಿಗೆ ಹೋದಾಗ ನಾವೆಲ್ಲ ಹೀರೋ ಆಗ್ಬಿಟ್ಟಿದ್ವಿ. ಆ ಒಂದು ದಿನ ನನಗೆ ಭಾಳ ಅಚ್ಚಳಿದೆ ಇರ್ತಕ್ಕಂಥ ನೆನಪು. ಬೆಳಗಾವಿಗೆ ಕೇಲಿ ಸೊಸೈಟಿಗೆ ಬಂದಿದ್ದೀನಿ. ತಾವು ಹೇಳಿದ್ರಿ ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿ ಆಗಿರ್ತಕ್ಕಂಥದ್ದು ಕೇಲಿ ಸೊಸೈಟಿ ಅಂತ. ನಾನು ಇವತ್ತು ಕೇಲಿ ಸೊಸೈಟಿಯ ಇಲ್ಲಿರ್ತಕ್ಕಂತಹ ಕಟ್ಟಡಗಳನ್ನು ನೋಡಿದೆ. ಕಟ್ಟಡಗಳ ಜೊತೆಗೆ ಹಿಂದೆ ಇರ್ತಕ್ಕಂಥ ಪರಿಶ್ರಮವನ್ನು ಸಹಿತ ನಾನು ಅರ್ಥ ಮಾಡಿಕೊಂಡೆ. ಕೇಲಿ ಸೊಸೈಟಿಯನ್ನು ಇಷ್ಟರ ಮಟ್ಟಿಗೆ ತಂದಂತಹ ಪ್ರಭಾಕರ್ ಕೋರೆಯವರನ್ನು ನಾವು ಎಷ್ಟು ಶ್ಲಾಘಿಸಿದ್ರು ಅದು ಕಡಿಮೆನೆ. ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ಇದು ಒಂದು ಸಂಸ್ಥೆ ಅಲ್ಲ, ಇದೊಂದು ಸಾಮಂತ ಇದ್ದಂಗೆ ಅಂತ. ಅಷ್ಟು ಕಟ್ಟಬೇಕಾದ್ರೆ ಅವ್ರು ಪಟ್ಟಂತಹ ಪರಿಶ್ರಮ, ಮುಂದಾಲೋಚನೆ, ಜೊತೆಗೆ ಭಾಗದ ಜನಗಳಿಗೆ ಏನಾದ್ರು ಮಾಡಬೇಕು ಅನ್ನುವಂತಹ ತವಕ, ಇವೆಲ್ಲ ಒಟ್ಟುಗೂಡಿ ಇವತ್ತು ಕೇಲಿ ಸೊಸೈಟಿ ಆಗಿದೆ. ಹಾಗಾಗಿ ಕೇಲಿ ಸೊಸೈಟಿಗೆ ನಾನು ಕೊಟ್ಟಿರ್ತಕ್ಕಂತಹ ಭೇಟಿ ಭಾಳ ಸಾರ್ಥಕ ಆಗಿರ್ತಕ್ಕಂಥದ್ದು ಅಂತ ನನ್ನ ಭಾವನೆ.

0: ಕೇಳಿದಿರಿ ಗೀತ ಸಂಗಮ ಕಾರ್ಯಕ್ರಮವನ್ನು. ಇವತ್ತಿನ ಗೀತ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಬೆಳಗಾವಿಯ ಶಿವಬಸವನಗರದ ಭಾರತೀಯ ಗಾಯನ ಸಮಾಜ ನಾದಪ್ರಸಂಗ ಮತ್ತು ಪ್ರಣವ ಪ್ರತಿಷ್ಠಾನದ ವಿದ್ಯಾರ್ಥಿಗಳು. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 ಎಫ್ಎಂ. ನಮಸ್ಕಾರ.
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಕಾವ್ಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ 90.4 FM KLE ಕನಸು ಕಾರ್ಯಕ್ರಮ KLE ಚಿತ್ರಮಾಲಾ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮೊದಲನೇ ಗೀತೆ ಬೆಳದಿಂಗಳಾಗಿ ಬಾ, ಚಿತ್ರ ಬೆಳದಿಂಗಳಾಗಿ ಬಾ, ಗಾಯಕರು ಡಾಕ್ಟರ್ ರಾಜ್ಕುಮಾರ್. ಹಾಡನ್ನು ಕೇಳಿ ಆನಂದಿಸಿ.

ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ಮುಂದಿನ ಗೀತೆ ಆಡಿಸಿ ನೋಡು, ಬೀಳಿಸಿ ನೋಡು. ಗಾಯಕರು PB ಶ್ರೀನಿವಾಸ್, ಸಾಹಿತ್ಯ ಜಿ ಉದಯ್ ಶಂಕರ್, ಸಂಗೀತ ನಿರ್ದೇಶಕರು GK ವೆಂಕಟೇಶ್, ಚಿತ್ರ ಕಸ್ತೂರಿ ನಿವಾಸ. ಹಾಡನ್ನು ಕೇಳಿ ಆನಂದಿಸಿ.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ KLE ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಮುಂದಿನ ಗೀತೆ ಈ ಪಾದ ಪುಣ್ಯಪಾದ. ಚಿತ್ರ ಶ್ರೀ ಮಂಜುನಾಥ, ಗಾಯಕರು SP ಬಾಲಸುಬ್ರಹ್ಮಣ್ಯಂ. ಹಾಡನ್ನು ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ನೀನಿರದೆ. ಚಿತ್ರ ಗೂಗ್ಲಿ, ಗಾಯಕರು ಸೋನು ನಿಗಮ್, ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ನಿರ್ದೇಶಕರು ಜೋಶ್ವಾ ಶ್ರೀಧರ್. ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮುಂದಿನ ಗೀತೆ ಸುಮ್ ಸುಮ್ನೆ ಚಿತ್ರ ಎ, ಗಾಯಕರು ರಾಜೇಶ್ ಕೃಷ್ಣನ್. ಹಾಡನ್ನ ಕೇಳಿ ಆನಂದಿಸಿ.

ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮವಿದು. ಮುಂದಿನ ಗೀತೆ ತುಂತೂರು ಚಿತ್ರ ಅಮೃತ ವರ್ಷಿಣಿ, ಗಾಯಕರು ಕೆ ಎಸ್ ಚಿತ್ರ. ಹಾಡನ್ನ ಕೇಳಿ ಆನಂದಿಸಿ.

ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ ಅರ್ಹತೆಗಳು ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು ತೀವ್ರವಾದ ಶ್ರವಣ ದೋಷ ಇರಬೇಕು ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು ಲಾಭಗಳು ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ ಉಚಿತ ತಪಾಸಣೆಗಾಗಿ ಹಿಂದೆ ನೋಂದಾಯಿಸಿ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ENT OPD ಸಂಖ್ಯೆ 16
3: ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ ಅಡ್ಮಿಷನ್ಸ್ ಓಪನ್ ಫಾರ್ 2026-27 ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ KCET ಕೋಡ್ E036 ಮೋರ್ ದನ್ 500 ಪ್ಲೇಸ್ಮೆಂಟ್ ಆಫರ್ಸ್ ವರ್ ರಿಸೀವ್ಡ್ ಇನ್ 2025-26 ಸ್ಟೂಡೆಂಟ್ ಸೆಕ್ಯೂರ್ಡ್ ಅ ಹೈಯೆಸ್ಟ್ ಎನ್ಯುವಲ್ ಪ್ಯಾಕೇಜ್ ಆಫ್ ಅಪ್ ಟು 16 lakh ಪರ್ ಇನ್ನಮ್ ದ ಯೂನಿವರ್ಸಿಟಿ ಹ್ಯಾಸ್ 150+ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಮೆಂಬರ್ಸ್ ಅಂಡ್ 50+ ಡಾಕ್ಟರಲ್ ಡಿಗ್ರಿ ಹೋಲ್ಡರ್ಸ್ ವೆಲ್ ಇಕ್ವಿಪ್ಡ್ ಲರ್ನಿಂಗ್ ಫ್ಯಾಕ್ಟರಿ ಟಿಂಕರಿಂಗ್ ಲ್ಯಾಬ್ ಅಂಡ್ ವೈಫೈ ಎನೇಬಲ್ಡ್ ಹಾಸ್ಟೆಲ್ ಫೆಸಿಲಿಟೀಸ್ ಆರ್ ಅವೈಲೇಬಲ್ UG ಕೋರ್ಸಸ್ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಕೆಮಿಕಲ್ ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA PG ಕೋರ್ಸಸ್ MCA MBA ಅಂಡ್ MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ 60+ ಕಂಪನೀಸ್ ಇನ್ಕ್ಲೂಡಿಂಗ್ ಇನ್ಫೋಸಿಸ್ ಜುನಿಪರ್ ನೆಟ್ವರ್ಕ್ಸ್ HPE ಫೆಡರಲ್ ಬ್ಯಾಂಕ್ ಅಂಡ್ ಬಾಷ್ ವಿಸಿಟ್ ದ ಕ್ಯಾಂಪಸ್ ಫಾರ್ ರಿಕ್ರೂಟ್ಮೆಂಟ್ ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಲ್ 0831240322 ಆರ್

ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 ರಿಂದ 10 ನೇ ತರಗತಿಯವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ ಉಪಹಾರ ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247182, ಮೊಬೈಲ್ ಸಂಖ್ಯೆ 9448954235.

रेशमा चरी खानी लाल काला खा जानी कर्नाटक की कसीदा मिठाई।

ಆರೋಗ್ಯದ ಹಾದಿಗೆ ಆಸರೆಯು ನಾವು, ವೈದ್ಯಕೀಯ ಲೋಕದ ಹೆಮ್ಮೆಯು ನಾವು. ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ನಿಮ್ಮ ವೃತ್ತಿ ಬದುಕಿಗೆ ನಾವೇ ಸಾರಥಿ. BPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಗೌರವದ ವೃತ್ತಿ ಸೇವೆಗೆ ಇದೇ ಸ್ಫೂರ್ತಿ. KLE ಸಂಸ್ಥೆಯ ಜೊತೆಗೆ ಬೆಳಗಲಿ ನಿಮ್ಮ ಕೀರ್ತಿ. KLE ಫಿಸಿಯೋಥೆರಪಿ ಕಾಲೇಜ್ ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8663-5218. ವೆಬ್ಸೈಟ್ kcpt.kaher.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ. KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831-244-0322 ಅಥವಾ www.kletech.ac.in ಗೆ ಭೇಟಿ ನೀಡಿ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ. ಚಿಕ್ಕೋಡಿಯ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, KLECET, 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.

0: केली कॅन्सर हॉस्पिटल नेहरूनगर बेळगाव।
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते।
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल।
1: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरूनगर बेळगाव येते।
0: तुमच्या आरोग्यासाठी नवीन आशेचा किरण केली कॅन्सर हॉस्पिटल।
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कॉलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरूनगर बेळगाव येते।
0: फोन नंबर 08312552500 आणि 2473777।
1: मोबाईल नंबर 6360712326 किंवा टोल फ्री नंबर 1099।
0: आजच भेट द्या केली कॅन्सर हॉस्पिटल बेळगाव येते।
2: KLE Pharmacy College Belagavi 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ. ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್. ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ. ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ರೆಮ್ಯಾಟೊಲಜಿ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಡಾಕ್ಟರ್ ಉತ್ಕರ್ಷ ಎಸ್ ಪಾಟೀಲ್ ಅವರು. ಇವರು ರೆಮ್ಯಾಟೊಲಜಿಸ್ಟ್. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಮೇಡಮ್.
1: ನಮಸ್ಕಾರ.
0: ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ರೆಮ್ಯಾಟೊಲಜಿ ಹಾಗೂ SLE ಈ ಒಂದು ವಿಷಯದ ಬಗ್ಗೆ ಮಾತನಾಡೋಣ. ಆದರೆ ಅದರಿಗಿಂತ ಮುಂಚೆ ರೆಮ್ಯಾಟೊಲಜಿ ಅಂದ್ರೇನು, ಅಲ್ಲಿಂದ ಪ್ರಾರಂಭ.
1: ಎಲ್ಲರಿಗೂ ನನ್ನ ನಮಸ್ಕಾರ. ರೆಮ್ಯಾಟೊಲಜಿ ಅನ್ನೋದು ಶಬ್ದ ಜಾಸ್ತಿ ಜನ ಕೇಳಿರ್ಲಿಕ್ಕಿಲ್ಲ. ರೆಮ್ಯಾಟೊಲಜಿ ಒಂದು ಮೆಡಿಕಲ್ ಪ್ರೊಫೆಷನ್, ಮೆಡಿಕಲ್ ಡಿಪಾರ್ಟ್ಮೆಂಟ್. ಇದರಲ್ಲಿ ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಡೀಲ್ ಮಾಡ್ತೀವಿ. ಆಟೋ ಇಮ್ಯೂನ್ ಡಿಸೀಸ್ ಅಂದ್ರೆ ಏನು? ನಮ್ಮ ಶರೀರಕ್ಕೆ ಒಂದು ರೋಗ ನಿರೋಧಕ ಶಕ್ತಿ ಅಥವಾ ರಕ್ಷೆ ಕವಚ ಅಂತ ಇರುತ್ತೆ. ದಟ್ ಇಸ್ ಮೇಡ್ ಅಪ್ ಆಫ್ ವೈಟ್ ಬ್ಲಡ್ ಸೆಲ್ಸ್ ಅಥವಾ ಬಿಳಿ ರಕ್ತ ಕಣ. ಇದು ನಮ್ಮ ಶರೀರನ ರಕ್ಷಣೆ ಮಾಡುತ್ತೆ. ಹೊರಗಡೆಯಿಂದ ಬರೋ ಕೀಟಾಣುಗಳು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್ ಏನಾದರೂ ಬಂದರೆ ನಾವು ಅದನ್ನ ತಡೆಗಟ್ಟಬೇಕು. ಅದಕ್ಕಂತ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಅಂತ ಇರುತ್ತೆ. ಈ ಆಟೋ ಇಮ್ಯೂನ್ ಕಾಯಿಲೆಯಲ್ಲಿ ಏನಾಗುತ್ತೆ ಅಂದರೆ ಈ ಇಮ್ಯುನಿಟಿ ಸಿಸ್ಟಮ್ ಅಥವಾ ನಮ್ಮ ಇಮ್ಯೂನ್ ಸಿಸ್ಟಮ್ ಮಿಸ್ಗೈಡ್ ಆಗಿಬಿಡುತ್ತೆ. ಅದರಿಂದ ಏನೇ ಇಲ್ಲದೆ ಹೋದ್ರೂ ಅದು ಓವರ್ ಆಕ್ಟಿವ್ ಆಗಿಬಿಟ್ಟು ನಮ್ಮ ಬಾಡಿದು ಹೆಲ್ದಿ ಆರ್ಗನ್ಸ್ ಅಂಗಾಂಗ ಮೇಲೆ ದಾಳಿ ಮಾಡುತ್ತೆ, ತಪ್ಪಾಗಿ ದಾಳಿ ಮಾಡುತ್ತೆ ಮತ್ತೆ ಇನ್ಫ್ಲಮೇಷನ್ ಮಾಡುತ್ತೆ. ಅದರಿಂದ ನಮಗೆ ಬೇರೆ ಬೇರೆ ಆರ್ಗನ್ ಸಿಸ್ಟಮ್ ಇನ್ವಾಲ್ವ್ ಆಗ್ಬೋದು. ಅಂದರೆ ಕೀಳ್ನೋವು ಬರ್ಬೋದು, ಚರ್ಮಕ್ಕೆ ಅಫೆಕ್ಟ್ ಆಗ್ಬೋದು, ಬಾಯಲ್ಲಿ ಹುಣ್ಣು ಆಗ್ಬೋದು, ಕಿಡ್ನಿ ಅಫೆಕ್ಟ್ ಆಗ್ಬೋದು, ಲಂಗ್ಸ್ಗೆ ಅಫೆಕ್ಟ್ ಆಗ್ಬೋದು. ಯಾವ ಆರ್ಗನ್ ಮೇಲೆ ಅದು ದಾಳಿ ಮಾಡುತ್ತೋ ಅದರ ಪ್ರಕಾರ ಅವು ಬೇರೆ ಬೇರೆ ಸಿಂಪ್ಟಮ್ಸ್ ಅನ್ನು ಕಂಡುಬರುತ್ತೆ. ಇದಕ್ಕೆ ನಾವು ಆಟೋ ಇಮ್ಯುನಿಟಿ ಅಂತ ಹೇಳೋದು. ಆಟೋ ಇಮ್ಯೂನ್ ಡಿಸೀಸಸ್ ತುಂಬಾ ತರ ಇದಾವೆ. ಈಗ ರೂಮೆಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ಬೋದು, ಕನೆಕ್ಟಿವ್ ಟಿಶ್ಯೂ ಡಿಸೀಸ್ ಅಂತ ಇರುತ್ತೆ, ಅದರಲ್ಲಿ SLE, ಜೋಗ್ರೆನ್ ಸಿಂಡ್ರೋಮ್, ಮತ್ತೆ ಬೇರೆ ಬ್ಯಾಕ್ ಪೇನ್ ಇಂದ ಬರ್ಬೋದು, ಅದಕ್ಕೆ ಆನ್ಕಲೋಸಿಂಗ್ ಸ್ಪಾಂಡಲೈಟಿಸ್ ಅಂತ ಹೇಳ್ತೀವಿ, ಸೋರಿಯಾಟಿಕ್ ಆರ್ಥ್ರೈಟಿಸ್, ಈ ತರ ಮುಂತಾದ ಕಾಯಿಲೆಗಳಿದಾವೆ. ಇವೆಲ್ಲ ನಾವು ರೂಮೆಟೊಲಾಜಿಸ್ಟ್ ಡೀಲ್ ಮಾಡ್ತೀವಿ.
0: ಈಗ ಬಹಳ ಮುಖ್ಯವಾಗಿ SLE ಬಗ್ಗೆ ಹೇಳೋಣ. SLE ಅಂದ್ರೆ ಏನು, ಅದ್ರ ಬಗ್ಗೆ ಸ್ವಲ್ಪ.
1: SLE ಅದಕ್ಕೆ ನಾವು ಸಿಸ್ಟಮಿಕ್ ಲೂಪಸ್ ಎರಿಥೆಮಟೋಸಿಸ್ ಅಂತ ಹೇಳ್ತೀವಿ, ಆರ್ ಇನ್ ಶಾರ್ಟ್ ಲೂಪಸ್ ಅಂತ ಹೇಳ್ತೀವಿ. ಲೂಪಸ್ ಇದು ಒಂದ್ ತರದ ಆಟೋ ಇಮ್ಯೂನ್ ಕಾಯಿಲೆ. ಇದರಲ್ಲಿ ಇದು ಯೂಶಲಿ ಹೆಣ್ಮಕ್ಕಳಲ್ಲಿ ಕಂಡು ಬರುತ್ತೆ. 9 to 10 times, 9-10 times ಜಾಸ್ತಿ ಪುರುಷರಕ್ಕಿಂತ ಹೆಣ್ಮಕ್ಕಳಲ್ಲಿ ಕಂಡು ಬರುತ್ತೆ. 20-40 ವಯಸ್ಸಿನ ಮಹಿಳೆಯರಲ್ಲಿ ಜಾಸ್ತಿ ಕಂಡು ಬರೋದು. ಇದರಲ್ಲಿ ಮೇಲೆ ಮೇಲೆ ಪದೇ ಪದೇ ಜ್ವರ ಬರೋದು, ಸುಸ್ತಾಗೋದು, ಹಸಿವೆ ಇಲ್ಲಾರ್ದಂಗೆ ಆಗೋದು, ವೇಟ್ ಲಾಸ್ ಆಗೋದು, ಈ ಥರದೆಲ್ಲ ಲಕ್ಷಣಗಳು ಬಂದ್ಬಿಡುತ್ತೆ. ಸೊ ಕಾಮನ್ ಆಗಿ ಕಂಡುಬರೋದು ಅಂದರೆ ಇದರಲ್ಲಿ ಮ್ಯಾಲಾರ್ ರ್ಯಾಶ್ ಅಥವಾ ಬಟರ್ಫ್ಲೈ ರ್ಯಾಶ್ ಅಂತ ಹೇಳ್ತೀವಿ. ಅದು ಫೇಸ್ ಮೇಲೆ ಬಟರ್ಫ್ಲೈ ಶೇಪ್ದು ಒಂಥರ ರ್ಯಾಶ್ ಬರುತ್ತೆ. ಬಿಸಿಲಿಗೆ ಹೋದ್ಮೇಲೆ ಅದು ಸ್ಕಿನ್ ಉರುಪೆ ಬರುತ್ತದೆ, ಮತ್ತು ಸ್ಕಿನ್ ಬಿಸಿಲಿಗೆ ಹೋದ್ಮೇಲೆ ಅದು ಜಾಸ್ತಿಯಾಗಿ ಎದ್ದು ಕಂಡು ಬರುತ್ತದೆ. ಸೊ ಯೂಶಲಿ ಅದೇನೋ ಒಂದು ಸ್ವಲ್ಪ ಸ್ಕಿನ್ ಡಿಸೀಸ್ ಇರಬೇಕು ಅಥವಾ ಅಲರ್ಜಿ ಅಂತ ಹೇಳಿ ತುಂಬ ಜನ ಅದನ್ನು ದುರ್ಲಕ್ಷ್ಯ ಮಾಡಿಬಿಡ್ತಾರೆ. ಬಾಯಲ್ಲಿ ಹುಣ್ಣಾಗೋದು, ಬಿಳಿ ರಕ್ತ ಕಣ ಕಮ್ಮಿ ಆಗೋದು, ಇವೆಲ್ಲ ಇದರದ್ದು ಲಕ್ಷಣಗಳಿರುತ್ತವೆ.
0: ಬಹಳ ಮುಖ್ಯವಾಗಿ SLE ಆಗೋ ಕಾರಣ ಏನು, ಅದ್ರ ಬಗ್ಗೆ ನಾವು ತಿಳ್ಕೊಬಹುದು? ಏಕೆಂದ್ರೆ ಬಹಳಷ್ಟು ಸಂದರ್ಭಗಳಲ್ಲಿ ಕೆಲವರಿಗೆ ಹೆರಿಡಿಟ್ರಿ ಇದು ಅದು, ಈ ಒಂದು SLE ರೋಗ ಇದು ಆಗ್ಲಿಕ್ಕೆ ಕಾರಣವೇನು?
1: SLE ಇದು ನಾನು ಹೇಳ್ದಂಗೆ ಇದು ಆಟೋ ಇಮ್ಯೂನ್ ಡಿಸೀಸ್. ಇದಕ್ಕೆ ಮಲ್ಟಿ ಫ್ಯಾಕ್ಟೋರಿಯಲ್ ಕಾಸಸ್ ಅಂತ ಹೇಳ್ತೀವಿ. ಆದರೆ ಅದಕ್ಕೆ ಒಂದು ಸಿಂಗಲ್ ಕಾರಣ ಅಂತ ಇರೋದಿಲ್ಲ. ಯೂಶಲಿ ಜೆನೆಟಿಕ್ ಫ್ಯಾಕ್ಟರ್ಸ್, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇದನ್ನೆಲ್ಲ ಸೇರಿಕೊಂಡು ನಮ್ಮ ಬಾಡಿ ಇಮ್ಯುನಿಟಿ ಮಿಸ್ಗೈಡ್ ಆಗಿ ಆಟೋ ಇಮ್ಯುನಿಟಿ ಆಗ್ಬಿಡುತ್ತೆ. ಆಟೋ ಇಮ್ಯುನಿಟಿದಿಂದ ನಮ್ಮ ಬೇರೆ ಬೇರೆ ಶರೀರದ ಅಂಗಾಂಗಗಳಿಗೆ ಅಫೆಕ್ಟ್ ಆಗುತ್ತೆ. ಇದರಲ್ಲಿ ಮತ್ತೆ ಸಿವಿಯರಿಟಿ ಇರುತ್ತೆ, ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತ. ಮೈಲ್ಡ್ ಅಂದರೆ ಬರೀ ಸ್ಕಿನ್ಗೆ ಅಫೆಕ್ಟ್ ಆಗ್ಬೋದು, ರ್ಯಾಶಸ್ ಬರೋದು, ಮತ್ತೆ ಬಾಯಲ್ಲಿ ಹುಣ್ಣಾಗೋದು, ಮ್ಯೂಕೋಸಲ್ ಅಲ್ಸರ್ ಅಂತ ಹೇಳ್ತೀವಿ ಅದಾಗ್ಬೋದು. ಮಾಡ್ರೇಟ್ ಅಂದರೆ ಜಾಯಿಂಟ್ ಪೇನ್, ಸ್ಕೀಲ್ ನೋವು ಬರ್ಬೋದು, ರಕ್ತ ಕಣಗಳು ಕಡಿಮೆ ಆಗೋದು ಇದಿರುತ್ತೆ. ಸಿವಿಯರಲ್ಲಿ ಬ್ರೈನ್ಗೆ ಅಫೆಕ್ಟ್ ಆಗ್ಬೋದು, ಕಿಡ್ನೀಸ್ಗೆ ಅಫೆಕ್ಟ್ ಆಗ್ಬೋದು, ಲಂಗ್ಸ್ಗೆ ಅಫೆಕ್ಟ್ ಆಗ್ಬೋದು. ಸೊ ಇದು ಈ ಥರ ಸಿವಿಯರಿಟಿ ಇರೋದು.
0: ಇದರ ಪತ್ತೆ ಹೇಗೆ, ಡಯಾಗ್ನೋಸ್ ಹೇಗೆ ಮಾಡ್ತಾರೆ ಇದರ ಬಗ್ಗೆ ಸ್ವಲ್ಪ?
1: ಡಯಾಗ್ನೋಸಿಸ್ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಇದು ಮಿಸ್ ಆಗ್ಬಿಡುತ್ತೆ. ಯಾಕಂದರೆ ಜ್ವರ ಬರ್ತಾ ಇದೆ ಅಂತ ಯೂಶಲಿ ಪೇಷಂಟ್ಸ್ ಎಲ್ಲ ಫಿಸಿಷಿಯನ್ ಹತ್ರ ಹೋಗಿರ್ತಾರೆ. ಟೈಫಾಯ್ಡು, ಮಲೇರಿಯಾ, ಡೆಂಗ್ಯೂ ಅಂತ ಒಂದೊಂದ್ಸತಿ ಮಿಸ್ ಡಯಾಗ್ನೋಸ್ ಆಗ್ಬಿಡುತ್ತೆ. ಯಾಕಂದ್ರೆ ಜಾಸ್ತಿ ಇದು ಪತ್ತೆ ಹತ್ತೋದಿಲ್ಲ. ಅದಕ್ಕೆ ಈ ಸತ ಇದು ಮೇ ತಿಂಗಳು ಲೂಪಸ್ ಅವೇರ್ನೆಸ್ ಮಂತ್ ಅಂತ ನಾವು ಆಚರಿಸ್ತಾ ಇದ್ದೀವಿ, ಮತ್ತೆ May 10th ವರ್ಲ್ಡ್ ಲೂಪಸ್ ಡೇ ಅಂತ ಆಚರಿಸ್ತಾ ಇದ್ದೀವಿ. ದಿಸ್ ಇಸ್ ಟು ಕ್ರಿಯೇಟ್ ಅವೇರ್ನೆಸ್ ಅಮಂಗ್ ದ ಪೇಷಂಟ್ಸ್ ಅಬೌಟ್ SLE. ಯಾಕಂದ್ರೆ ಈ ಡಿಸೀಸ್ ಯೂಶಲಿ ಇನ್ವಿಸಿಬಲ್ ಇರುತ್ತೆ. ಸೊ ದ ಥೀಮ್ ಫಾರ್ ದಿಸ್ ಇಯರ್ ಇಸ್ ಟು ಮೇಕ್ SLE ವಿಸಿಬಲ್. ಅದಕ್ಕಾಗಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಪೇಷಂಟ್ಸಲ್ಲಿ. ಈ ಥರ ಲಕ್ಷಣಗಳಿತ್ತು ಅಂದರೆ ಆದಷ್ಟು ಬೇಗ ರೂಮೆಟೊಲಾಜಿಸ್ಟಿಗೆ ಕನ್ಸಲ್ಟ್ ಮಾಡಿ ಅದರದ್ದು ಚಿಕಿತ್ಸೆ ತಗೋಬೇಕು. ಪೇಷಂಟ್ಸ್ಗೆ ಜ್ವರ ಬರೋದು, ತುಂಬ ಹೊತ್ತಿಂದ ಜ್ವರ, ಪದೇ ಪದೇ ಜ್ವರ, ತಿಂಗಳಾಂತರ ಜ್ವರ, ಮತ್ತು ಎಲ್ಲ ಬ್ಲಡ್ ಟೆಸ್ಟ್ ಮಾಡಿದ್ರೂ ನೆಗೆಟಿವ್ ಬರುತ್ತೆ. ಹಾಗಾಗಿತ್ತಂದರೆ ಅದು ಆಟೋ ಇಮ್ಯುನಿಟಿ ಏನು ಇದೆಯಾ ಅಂಥೇಳಿ ಕೆಲವು ಟೆಸ್ಟ್ಗಳು ಇರ್ತವೆ, ಅವು ಮಾಡಬೇಕಾಗುತ್ತೆ. ಕಾಮನ್ ಆಗಿ ANA ಅಂತ ಟೆಸ್ಟ್ ಮಾಡ್ತೀವಿ. ANA ಪಾಸಿಟಿವ್ ಬಂತು, ಯೂಶಲಿ 90% ಜನರಲ್ಲಿ ANA ಅನ್ನೋದು ಆಂಟಿ ನ್ಯೂಕ್ಲಿಯರ್ ಆಂಟಿಬಾಡಿ ಪಾಸಿಟಿವ್ ಬರುತ್ತೆ. ಆದರೆ ಎಲ್ಲ ANA ಪಾಸಿಟಿವ್ SLE ಅಂತ ಇರೋದಿಲ್ಲ. ನಾವು ಕ್ಲಿನಿಕಲ್ಲಿ ಪೇಷಂಟು ನೋಡಬೇಕು, ಪೇಷಂಟ್ಗೆ ಆ ಥರ ಸಿಂಪ್ಟಮ್ಸ್ ಇದೆ, ಮತ್ತು ANA ಪಾಸಿಟಿವ್ ಇತ್ತು, ಮತ್ತು ಬೇರೆ ಥರದ ಬ್ಲಡ್ ಟೆಸ್ಟು ಇರ್ತವೆ, ಸಪೋರ್ಟಿಂಗ್ ಟೆಸ್ಟ್ ಇರ್ತವೆ, ಅದನ್ನೆಲ್ಲ ಚೆಕ್ ಮಾಡಿಕೊಂಡು ದೆನ್ ವಿ ಕ್ಯಾನ್ ಸೇ ದಟ್ ದ ಪೇಷಂಟ್ ಹ್ಯಾಸ್ ರಿಯಲಿ ಗಾಟ್ SLE.
0: ಇಂಪಾರ್ಟೆಂಟ್ ಕ್ವೆಶನ್ ಅಂದ್ರೆ, ಇದನ್ನ ಕ್ಯೂರ್ ಮಾಡಬಹುದಾ, ಇದು ಗುಣಪಡಿಸಬಹುದಾದಂತಹ ಒಂದು ರೋಗನ?
1: ಇದು ಹೇಗಿದೆ ಅಂದ್ರೆ ಸ್ವಲ್ಪ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಬೇಕಾಗುತ್ತೆ, ಗುಣ ಪಡುತ್ತೆ. ಇದರಲ್ಲಿ ಏನು ಸಾಕಷ್ಟು ಪೇಷಂಟ್ಸ್ ಏನ್ ಮಾಡ್ತಾರೆ, ಒಂದ್ ಎರಡು ಮೂರು ತಿಂಗಳ ಟ್ರೀಟ್ಮೆಂಟ್ ತಗೋತಾರೆ, ಸರಿ ಆಯ್ತು ಅಂತ ಬಿಟ್ಬಿಡ್ತಾರೆ. ಸೊ ಅದು ಮಾಡಬಾರ್ದು. ಇದು ಒಂದ್ 3-4 ವರ್ಷವರೆಗೂ ಟ್ರೀಟ್ಮೆಂಟ್ ಕಂಟಿನ್ಯೂ ತಗೋತಾ ಇರಬೇಕು, ಮಾನಿಟರ್ ಮಾಡ್ತಾ ಇರಬೇಕು. ಒಂದೊಂದು ಇದು ಕಂಟ್ರೋಲ್ ಅಲ್ಲಿ ಬರುತ್ತೆ, ಯಾಕಂದ್ರೆ ಈಗ ಮಾಡರ್ನ್ ಮೆಡಿಕೇಶನ್ಸ್ ಏನ್ ಬಂದಿದಾವಲ್ಲ, ಅದರಲ್ಲಿ ನಾವು ಮೊದಲೇ ಹೇಗಿತ್ತು, ಬರೀ ಸ್ಟಿರಾಯ್ಡ್ಸು, HCQS, ಹೈಡ್ರೋಕ್ಸಿಕ್ಲೋರೋಕ್ವಿನ್ ಅಂತ ಟ್ಯಾಬ್ಲೆಟ್ ಇರ್ತದೆ. ಈಗ ತುಂಬಾ ಆಂಟಿ ರೂಮ್ಯಾಟಿಕ್ ಡ್ರಗ್ಸ್ ಅಂದ್ರೆ ಡಿಸೀಸ್ ಮಾಡಿಫೈಯಿಂಗ್ ಏಜೆಂಟ್ಸ್, DMARDs ಅಂತ ಹೇಳ್ತೀವಿ, ಮತ್ತೆ ಬಯೋಲಾಜಿಕಲ್ಸ್ ಅಂತ ಡ್ರಗ್ಸ್ ಬಂದಿದಾವೆ. ಅದರಿಂದ ಏನಿದೆ SLE, ನಾವು ಬೇಗ ಆದಷ್ಟು ಬೇಗ ಅದನ್ನ ಕಂಟ್ರೋಲ್ ಅಲ್ಲಿಗೆ ತರಬಹುದು, ಮತ್ತೆ ರೆಮಿಷನ್ ಅಂತ ಹೇಳ್ತೀವಿ, ಅಂದ್ರೆ ಅದನ್ನ ಕಂಟ್ರೋಲ್ ಅಲ್ಲಿ ಇಡಬಹುದು. ಸೊ ನಮ್ಮ ಏಮ್ ಏನಿದೆ ಅಂದ್ರೆ ವಿ ಹ್ಯಾವ್ ಟು ಕೀಪ್ ದ ಡಿಸೀಸ್ ಟು ಆಸ್ ಲೋ, ಡಿಸೀಸ್ ಆಕ್ಟಿವಿಟಿ ಫುಲ್ ಲೋ ಇಡಬೇಕು ಅಥವಾ ರೆಮಿಷನ್ ಅಲ್ಲಿ ತರಬೇಕು. ಆಮೇಲೆ ಆದರೆ ದೀರ್ಘಕಾಲವರೆಗೂ ಪೇಷಂಟ್ಗೆ ಮಾನಿಟರ್ ಮಾಡ್ತಾ ಇರಬೇಕು, ಯಾಕಂದರೆ ಇದು ಯಾವಾಗೂ ಫ್ಲೇರ್ ಅಪ್ ಆಗ್ಬೋದು. ಅದಕ್ಕೆ ಸಿಂಪ್ಟಮ್ಸ್ ಏನೂ ಇಲ್ಲ, ಆರಾಮಿದ್ರು ಅಂದ್ರೆ ಅಟ್ಲೀಸ್ಟ್ ಒಂದು 6 months ಇಯರ್ಲಿ ಒನ್ಸ್ ಚೆಕಪ್ ಮಾಡ್ತಾ ಇರಬೇಕು.
0: ಆಹಾರದ ಬಗ್ಗೆ ಅಥವಾ ವ್ಯಾಯಾಮದ ಬಗ್ಗೆ ಹೌ ವಿಲ್ ಇಟ್ ಎಫೆಕ್ಟ್ ಈ ಒಂದು SLE, ಅದರ ಬಗ್ಗೆ ತಿಳಿಸಬಹುದು?
1: ಇದರಲ್ಲಿ SLE ಆಗಿದೆ ಅಂತ ಪೇಷಂಟ್ ಅದನ್ನ ನಿರಾಶೆ ಪಡುವಂತದೇನಿಲ್ಲ. ಸೊ ದೇ ಶುಡ್ ನಾಟ್ ಲೂಸ್ ಹೋಪ್. ಇದರಲ್ಲಿ ಕ್ಯೂರ್ ಇದೆ, ತುಂಬಾ ತರದ್ದು ಹೊಸ ಹೊಸ ತರದ್ದು ಮೆಡಿಸಿನ್ಸ್ ಎಲ್ಲ ಬಂದಿದಾವೆ. ಸೊ ವಿ ಕ್ಯಾನ್ ಡೆಫಿನೆಟ್ಲಿ ಕ್ಯೂರ್ SLE ಆರ್ ಬ್ರಿಂಗ್ ಇಟ್ ಅಂಡರ್ ಕಂಟ್ರೋಲ್. ಮತ್ತೆ ಎಕ್ಸಸೈಸ್ ಪಾರ್ಟ್ ಅಂದ್ರೆ ದೇ ಹ್ಯಾವ್ ಟು ಹ್ಯಾವ್ ಅ ಪ್ರಾಪರ್ ಹೆಲ್ದಿ ಲೈಫ್ ಸ್ಟೈಲ್, ಎಕ್ಸಸೈಸ್ ಮಾಡಬೇಕು, ಯೋಗಾಸನ ಮಾಡಬೇಕು. ಇದರಲ್ಲಿ ಒಂದು ಅಪೋಸಿಟ್ ಥಿಂಗ್ ಏನಿದೆ ಅಂದ್ರೆ ನಾವು ಬಿಸಿಲಿಗೆ ಹೋಗಬಾರ್ದು. ಬೇರೆ
0: ಎಕ್ಸಾಕ್ಟ್ಲಿ
1: ಬೇರೆ ಕಾಯಿಲೆನಲ್ಲಿ ನಾವು ಹೇಳ್ತೀವಿ ಹೋಗಿ ಬಿಸಿಲಿಗೆ ಹೋಗ್ಬೇಕು, ವಿಟಮಿನ್ ಡಿ ಸಿಗುತ್ತೆ ಅಂತ ಹೇಳಿ, ಬಟ್ SLE ಒಂದು ರೋಗ ಇದೆ, ಇದರಲ್ಲಿ ನಾವು ಬಿಸಿಲಿಗೆ ಹೋಗಬಾರ್ದು. ಬಿಸಿಲಿಗೆ ಹೋದ್ಮೇಲೆ ಇದು ಸ್ವಲ್ಪ ಫ್ಲೇರ್ ಅಪ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. UV ಕಿರಣದಿಂದ ಇದು SLE ಫ್ಲೇರ್ ಅಪ್ ಆಗುತ್ತೆ. ಅದಕ್ಕೆ ನಾವು ಪೇಷಂಟ್ಸ್ಗೆ ಬಿಸಿಲಿಗೆ ಹೋಗಬೇಡಿ ಅಂತ ಹೇಳ್ತೀವಿ. ಬಿಸಿಲಿಗೆ ಹೋಗಬೇಕಾದ್ರೂ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು, ಅಂಬ್ರೆಲಾ ಯೂಸ್ ಮಾಡಬೇಕು, ಶೇಡ್ಸ್ ಯೂಸ್ ಮಾಡಬೇಕು.
0: ಬಹಳ ಮುಖ್ಯವಾಗಿ ಈಗಂತರೂ ಹೀಟ್ ವೇವ್ ನಡೆದಿದೆ ಅಂತ ಸಂದರ್ಭದಲ್ಲಿ ಕೇಳುಗರಲ್ಲಿ ಎಷ್ಟೋ ಜನ SLE ಇರಬಹುದು, ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ವಿತ್ ರೆಸ್ಪೆಕ್ಟ್ ಟು ಸಮರ್ ಕೇರ್?
1: ಹೊರಗಡೆ ಹೋಗೋಕ್ಕಿಂತ ಮುಂಚೆ ಎಕ್ಸ್ಪೋಸ್ಡ್ ಪಾರ್ಟ್ಸ್ಗೆ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು, ಅಟ್ಲೀಸ್ಟ್ 30 minutes ಬಿಫೋರ್ ಗೆಟಿಂಗ್ ಔಟ್ ಇನ್ ಟು ದ ಸನ್. ಮತ್ತೆ ದೇ ಶುಡ್ ಯೂಸ್ ಅಂಬ್ರೆಲಾಸ್, ದೇ ಶುಡ್ ಕವರ್ ದ ಫೇಸ್. ಮತ್ತು ಆದಷ್ಟು ಬಿಸಿಲಿಗೆ ಹೋಗೋದು ತಡೆಗಟ್ಟಬೇಕು. ಮತ್ತು ಬಿಸಿಲಿಗೆ ಹೋದ್ಮೇಲೆ ಸ್ಕಿನ್ ಕೆಂಪಾಗೋದು ಆ ಥರದ್ದೇನಾದರೂ, ಬೇರೆ ಯಾರಿಗೂ ಗೊತ್ತಿಲ್ಲ SLE ಇದೆ ಅಂತ, ಸ್ಕಿನ್ ರ್ಯಾಶ್ ಬರೋದು, ಬಟರ್ಫ್ಲೈ ರ್ಯಾಶ್ ಆ ಥರದ್ದೇನಾದರೂ ಕಂಡು ಬಂತು ಅಂದರೆ ಬೇಗನೆ ರೂಮಟೊಲಾಜಿಸ್ಟ್ಗೆ ಕನ್ಸಲ್ಟ್ ಮಾಡಬೇಕು.
0: ಬಹಳ ಮುಖ್ಯವಾಗಿ ಈ ಒಂದು ಮೇ ತಿಂಗಳಲ್ಲಿ ಏನೋ ಸೆಲೆಬ್ರೇಟ್ ಮಾಡ್ತಾರಂತಾರೆ, ಯಾವೆಲ್ಲ ಚಟುವಟಿಕೆಗಳು ಅದರಲ್ಲಿರುತ್ತೆ, ಎನಿ ಆಕ್ಟಿವಿಟೀಸ್ ವಿಚ್ ಯು ಪರ್ಫಾರ್ಮ್ ಫಾರ್ ದ ಅವೇರ್ನೆಸ್, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ರೂಮಟೊಲಾಜಿಸ್ಟ್ ಆಲ್ ಓವರ್ ಇಂಡಿಯಾ, ವಿ ಆಲ್ ಆರ್ ಡೂಯಿಂಗ್ ದಿಸ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಫಾರ್ SLE. ಸೊ ವಿ ಡೂ ಪೇಷಂಟ್ ಅವೇರ್ನೆಸ್ ಪ್ರೋಗ್ರಾಮ್, ಅದಕ್ಕೆ ಎಜುಕೇಷನ್ ಅಂತ ಕೊಡ್ತೀವಿ. ನಮ್ಮ ಕ್ಲಿನಿಕಲ್ಲೂ ನಾವು ಪೇಷಂಟ್ಗೆ ಅವೇರ್ನೆಸ್ ಅಂತ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ವಿ ಆರ್ ಆಲ್ಸೋ ಕಂಡಕ್ಟಿಂಗ್ CMEs ಟು ಹೆಲ್ಪ್ ಅದರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಟು ಐಡೆಂಟಿಫೈ ದರ್ ಇಸ್ ಸಮಥಿಂಗ್ ಕಾಲ್ಡ್ SLE ಆ್ಯಂಡ್ ವಾಟ್ ಆರ್ ದ ಅರ್ಲಿ ಫೀಚರ್ಸ್ ಟು ಡಯಾಗ್ನೋಸ್ SLE. ಆ್ಯಂಡ್ ವಿ ಆರ್ ಆಲ್ಸೋ ಹೆಲ್ಪಿಂಗ್ ಔಟ್ ಪೇಷಂಟ್ಸ್. ವಿ ಆರ್ ಕಂಡಕ್ಟಿಂಗ್ ಕ್ಯಾಂಪ್ಸ್ for early diagnosis and screening of SLE. So all these all the rheumatologists all over India are conducting during the month of May.
0: ಬಹಳ ಉತ್ತಮ. ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ರ್ಯುಮಾಟೊಲಜಿ ಹಾಗೂ SLE ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ರ್ಯುಮಾಟೊಲಜಿಸ್ಟ್ ಡಾಕ್ಟರ್ ಉತ್ಕರ್ಷ ಎಸ್ ಪಾಟೀಲ್ ಅವರು. ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.
2: ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಆದರೆ ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂತಹ ಒಂದು ದೃಷ್ಟಿಕೋನ ಇರುವಂತಹ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನ ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸು ಗುಸು ಆದಂಗೆ. ಅದು ಅದಲ್ಲ, ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ ಅವರು, ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರು ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.

0: Family Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call
1: ವಿರಾಮದ ನಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮವಿದು. ಇವತ್ತಿನ ಕಾರ್ಯಕ್ರಮದ ವಿಷಯ ರ್ಯುಮಟಾಲಜಿ ಹಾಗೂ SLE ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ಉತ್ಕರ್ಷ ಎಸ್ ಪಾಟೀಲ್ ಅವರು. ಡಾಕ್ಟರ್ ಮೇಡಮ್, ಈಗ ಬಹಳ ಮುಖ್ಯವಾಗಿ ರ್ಯಾಶಸ್ ಬಗ್ಗೆ ಹೇಳಿದ್ರೆ ಎಕ್ಸ್ಟ್ರೀಮ್ ಫಟೀಗ್ ಅಂದ್ರೆ ಸುಸ್ತಿ ಅಂತ ಹೇಳಿದ್ರಿ, ಇಂಥ ಒಂದು ಸಂದರ್ಭದಲ್ಲಿ ಅದರೊಂದಿಗೆ ಜಾಯಿಂಟ್ ಪೇನು ಅಂತ ಹೇಳಿದ್ರಿ, ಹೊರಗಡೆ ಹೋಗ್ಬಾರ್ದು ಇಂಥ ಬಿಸಿಲಲ್ಲಿ ಅಂತ ಹೇಳಿದ್ರಿ. ಈಗ ಬಹಳಷ್ಟು ಜನರು ಇದನ್ನ ನಿರ್ಲಕ್ಷ್ಯ ಪಡ್ತಾರೆ. ವಾಟ್ ಈಸ್ ದ ಎಕ್ಸ್ಟ್ರೀಮ್ ಸಿಂಪ್ಟಮ್ಸ್, ಈ ಒಂದು SLE ಎಕ್ಸ್ಟ್ರೀಮ್ ಸಿಂಪ್ಟಮ್ಸ್ ಏನಾಗಿರಬಹುದು?
2: ಮೈಲ್ಡ್ ಅಂಡ್ ಮಾಡರೇಟ್ ಡಿಸೀಸ್ ಅಂತ ನಾನು ಹೇಳಿದ್ದೀನಿ. ಎಕ್ಸ್ಟ್ರೀಮ್ ಆಗಿ ಹೇಗದೆ ಅಂದರೆ ಇದು ಕಿಡ್ನಿಗೆ ಅಫೆಕ್ಟ್ ಆಗ್ಬೋದು, ಕಿಡ್ನಿಗೆ ಅಫೆಕ್ಟ್ ಆಗ್ಬೋದು, ಅದರಲ್ಲಿ ಮುಖಕ್ಕೆ ಊತ ಬರ್ಬೋದು, ಕಾಲಿಗೆ ಸ್ವೆಲ್ಲಿಂಗ್ ಬರ್ಬೋದು, ಕಾಲು ಊತ ಬರೋದು. ಸೊ ಇದನ್ನು ನಾವು ಕಂಡುಹಿಡಬೇಕಾದ್ರೆ ಯೂರಿನ್ ಟೆಸ್ಟ್ ಮಾಡ್ತೀವಿ. ಯೂರಿನಲ್ಲಿ ಪ್ರೋಟೀನ್ ಹೋಗ್ತಾ ಇದೆಯಾ ಅಂತ ಚೆಕ್ ಮಾಡ್ತೀವಿ, ಅದಕ್ಕೆ ಪ್ರೋಟೀನ್ ಯೂರಿಯಾ ಅಂತ ಹೇಳ್ತೀವಿ. ಮತ್ತು ಕೆಲವಷ್ಟು ಬ್ಲಡ್ ಟೆಸ್ಟು ಇದ್ದೇವೆ, ಅಂದರೆ ಸೀರಮ್ ಕ್ರಿಯಾಟಿನಿನ್ ಅಂತ ಚೆಕ್ ಮಾಡ್ತೀವಿ, ಕಾಂಪ್ಲಿಮೆಂಟ್ಸ್ ಅಂತ ಚೆಕ್ ಮಾಡ್ತೀವಿ, C3 C4 ಅವೆಲ್ಲ ಕಡಿಮೆ ಆಗಿತ್ತು ಅಂದರೆ ಕಿಡ್ನಿಗೆ ಅಫೆಕ್ಟ್ ಆಗ್ತಾ ಇದೆಯಾ ಅಂತ ನಾವು ಅದನ್ನೇ ಸಸ್ಪೆಕ್ಟ್ ಮಾಡ್ತೀವಿ. ಅವಾಗ ಅಲ್ಟ್ರಾಸೌಂಡು ಮಾಡ್ತೀವಿ, ಕಿಡ್ನಿ ಸೈಜ್ ಎಷ್ಟಿದೆ ನೋಡಿಕೊಂಡು, ಆ್ಯಂಡ್ ಕಿಡ್ನಿಗೆ ಅಫೆಕ್ಟ್ ಆಗಿದೆ ಅಂತ ನಮಗೆ ಸ್ವಲ್ಪ ಸಸ್ಪಿಷನ್ ಬಂತಂದರೆ ಕಿಡ್ನಿ ಬಯೋಪ್ಸಿ ಅಂತ ಮಾಡಬೇಕಾಗುತ್ತೆ. ಕಿಡ್ನಿ ಬಯೋಪ್ಸಿಯಲ್ಲಿ ನಾವು ಅದನ್ನು ಗ್ರೇಡಿಂಗ್ ಮಾಡ್ತೀವಿ, ಅದರಲ್ಲಿ ಕಿಡ್ನಿದು ಒಂದು ಸ್ವಲ್ಪ ಟಿಶ್ಯೂ ತೊಗೊಂಡು ಮೈಕ್ರೋಸ್ಕೋಪಲ್ಲಿ ಚೆಕ್ ಮಾಡ್ತೀವಿ. SLE ಅಂತ ಅಫೆಕ್ಟ್ ಆಗಿತ್ತು, ಅದಕ್ಕೆ ಲೂಪಸ್ ನೆಫ್ರೈಟಿಸ್ ಅಂತ ಹೇಳೋದು, ಅದು ಇತ್ತಂದರೆ ಅದು ಸ್ವಲ್ಪ ಸಿವಿಯರ್ ಮತ್ತು ಲೈಫ್ ಥ್ರೆಟ್ನಿಂಗ್ ಇರುತ್ತೆ. ಸೊ ಅದಕ್ಕೆ ನಾವು ತಕ್ಷಣವೇ ಕಂಡುಹಿಡಿದು ಅದನ್ನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು, ಇಲ್ಲಾಂದರೆ ಕಿಡ್ನಿ ಫೇಲ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕಂತ ನಾವು ಅದನ್ನು ಬೇಗನೆ ಅದನ್ನು ಪತ್ತೆ ಹಚ್ಚಿ ಅದರದ್ದು ಟ್ರೀಟ್ಮೆಂಟ್ ಇರುತ್ತೆ, ಅದನ್ನು ಸ್ಟಾರ್ಟ್ ಮಾಡಿಬಿಡಬೇಕು.
1: ಪ್ರೆಗ್ನೆಂಟ್ ವುಮೆನ್ ಬಗ್ಗೆ ಸ್ವಲ್ಪ ಮಾತನಾಡೋಣ, ಅವರಿಗೆ ಯಾವ ರೀತಿ ಕಾಳಜಿಯನ್ನು ತಗೋಬೇಕು ಅದ್ರ ಬಗ್ಗೆ ತಿಳಿಸಿ.
2: SLE ನಾನು ಹೇಳಿದಾಗೆ ಇದು 20-40 ವಯಸ್ಸಿನ ಮಹಿಳೆಯರಿಗೆ ಜಾಸ್ತಿ ಕಂಡುಬರೋದು. ಸೊ ಇದು ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಲ್ಲಿ ಕಂಡುಬರೋದು. ಸೊ ಎಷ್ಟೋ ಜನಕ್ಕೆ ಅನಿಸುತ್ತೆ ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ. ಪ್ರೆಗ್ನೆನ್ಸಿಯಲ್ಲಿ ಪ್ರಾಬ್ಲಮ್ ಆಗೋದು ಚಾನ್ಸ್ ತುಂಬ ಕಮ್ಮಿ ಆಗಿದೆ ಈಗ, ಆದರೆ ಸ್ವಲ್ಪ ಕಾಷನ್ಸ್ ಪ್ರಿಕಾಷನ್ಸ್ ನಾವು ಅದನ್ನು ನೋಡ್ಕೋಬೇಕು. ಒಂದಂದರೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ಅಟ್ಲೀಸ್ಟ್ 1-6 months ಡಿಸೀಸ್ ಕಂಟ್ರೋಲಲ್ಲಿ ಇರಬೇಕು, ಅದು ರ್ಯುಮಟಾಲಜಿಸ್ಟ್ ಹತ್ರ ರೆಗ್ಯುಲರ್ ಆಗಿ ಫಾಲೋಅಪ್ ಮಾಡ್ತಾ ಇರಬೇಕು. ಲಾಸ್ಟ್ 6 months ಇಂದ ಏನು ಫ್ಲೇರಪ್ ಆಗಿಲ್ಲ ಮತ್ತು ಡಿಸೀಸ್ ಕಂಟ್ರೋಲಲ್ಲಿ ಇದೆ ಅಂತಂದರೆ ಪ್ರೆಗ್ನೆನ್ಸಿ ನಾವು ಪ್ಲಾನ್ ಮಾಡ್ಕೋಬೇಕು. ಸೊ ಪೇಷಂಟ್ಸ್ ಯಾವಾಗ ರ್ಯುಮಟಾಲಜಿಸ್ಟ್ ಹತ್ರ ಬಂದರೆ ನಾನು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ದೀನಿ ಅಂತ ಮೊದಲಾಗಿ ಹೇಳಿಕೊಟ್ರೆ ಒಳ್ಳೆಯದಾಗುತ್ತೆ. ಯಾಕಂದರೆ ನಾವು ಕೆಲವೊಂದು ಮೆಡಿಸಿನ್ಸ್ ಇರ್ತವೆ, ನಾವು ಅದನ್ನು ಪ್ರೆಗ್ನೆನ್ಸಿನಲ್ಲಿ ಕಂಟಿನ್ಯೂ ಮಾಡೋಕೆ ಬರಲ್ಲ, ಅದನ್ನು ಅಟ್ಲೀಸ್ಟ್ 1-3 to 4 months ಮುಂಚೆನೆ ನಾವು ಸ್ಟಾಪ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಮುಂಚಾಗಿ ರ್ಯುಮಟಾಲಜಿಸ್ಟಿಗೆ ಹೇಳಿದರೆ ಇಟ್ ವುಡ್ ಬಿ ಬೆಟರ್. ಆ್ಯಂಡ್ ಆಲ್ವೇಸ್ ಯು ನೀಡ್ ಟು ಪ್ಲಾನ್ ಯುವರ್ ಪ್ರೆಗ್ನೆನ್ಸಿ, ಎಸ್ಪೆಷಲಿ ವೆನ್ ಯು ಹ್ಯಾವ್ ಗಾಟ್ SLE. ಯಾಕಂದರೆ ಇದೆಲ್ಲ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರುತ್ತೆ, ಅದನ್ನು ನಾವು ತಡೆಗಟ್ಟಬೇಕು. ಮೂರನೇದಂದರೆ ಇದರಲ್ಲಿ ಆಟೋ ಆ್ಯಂಟಿಬಾಡೀಸ್ ಅಂತ ಚೆಕ್ ಮಾಡ್ತಿರ್ತೀವಿ. SLE ಡಯಾಗ್ನೋಸ್ ಮಾಡೋಕ್ಕೂ ಆ್ಯಂಟಿ ANA ಪ್ರೊಫೈಲ್ ಅಂತ ಮಾಡ್ತೀವಿ, ಅದರಲ್ಲಿ ಸ್ವಲ್ಪ ಕೆಲವು ಆ್ಯಂಟಿಬಾಡೀಸ್ ಇರ್ತವೆ, ಆ್ಯಂಟಿರೋ ಆ್ಯಂಟಿಲಾ ಅಂತ, ಇದೆಲ್ಲ ಆ್ಯಂಟಿಬಾಡೀಸ್ ನಾವು ಚೆಕ್ ಮಾಡ್ತಾ ಇರಬೇಕು. ಯಾಕಂದರೆ ಈ ಆ್ಯಂಟಿಬಾಡೀಸ್ ಪಾಸಿಟಿವ್ ಇತ್ತು ಅಂದರೆ ಒಂದೊಂದ್ಸತಿ ಬೇಬಿ ಹಾರ್ಟ್ಗೆ ಎಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದೇನಾದರೂ ಪಾಸಿಟಿವ್ ಇತ್ತಂದರೆ ನಾವು ಪ್ರೆಗ್ನೆನ್ಸಿ ಇದು 4th month ಸ್ವಲ್ಪ ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾ ಇರಬೇಕಾಗುತ್ತೆ. ಆಮೇಲೆ 4th ಆಪ್ಲಾ ಸಿಂಡ್ರೋಮ್ ಅಂತ ಹೇಳ್ತೀವಿ, ಆಪ್ಲಾ ಅಂತ ಇರುತ್ತೆ, ಆಪ್ಲಾ ಆಂಟಿಬಾಡೀಸ್. ಇದು ಆಂಟಿಬಾಡೀಸ್ ಏನು ಮಾಡುತ್ತೆ ಅಂದರೆ ನಮ್ಮ ಬ್ಲಡ್ಡನ್ನು ಜಾಸ್ತಿ ಕ್ಲಾಟ್ ಮಾಡುತ್ತೆ, ಬ್ಲಡ್ ಕ್ಲಾಟ್ ಆಗ್ಬೋದು, ಅದೇ ಥರ ಗರ್ಭಪಾತ ಆಗ್ಬೋದು, ಇಲ್ಲ ಫೀಟಲ್ ಡೆತ್ ಆಗ್ಬೋದು, ಸೊ ಅಬಾರ್ಷನ್ಸ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋ ಮುಂಚೆ ಆಪ್ಲಾ ಆಂಟಿಬಾಡೀಸ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಅದು ಇತ್ತು ಅಂದರೆ ನಾವು ಒಂದು ಸ್ವಲ್ಪ ರಕ್ತ ತಿಳುವಾಗುವಂಗೆ ಆಸ್ಪಿರಿನ್ ಮತ್ತು ಹೆಪಾರಿನ್ ಇಂಜೆಕ್ಷನ್ಸ್ ಇರ್ತವೆ, ಅದನ್ನು ತಗೊಳ್ಳೋಕ್ಕಂತ ಹೇಳ್ತೀವಿ. ಬಟ್ ಮೋಸ್ಟ್ ಆಫ್ ದೆಮ್ ಕ್ಯಾನ್ ಕಂಟಿನ್ಯೂ ದರ್ ಪ್ರೆಗ್ನೆನ್ಸಿ ಆ್ಯಂಡ್ ದೇ ಹ್ಯಾವ್ ಅ ಸಕ್ಸಸ್ಫುಲ್ ಔಟ್ಕಮ್. ಅಬ್ಸಲ್ಯೂಟ್ ಕಾಂಟ್ರಾಇಂಡಿಕೇಶನ್, ಪ್ರೆಗ್ನೆನ್ಸಿ ಪ್ಲಾನ್ ಮಾಡಲೇಬಾರ್ದು ಅನ್ನೋದು ಒಂದೆರಡು ಕಾಂಟ್ರಾಇಂಡಿಕೇಶನ್ ಇರುತ್ತದೆ. ಈಗ ಲೂಪಸ್ ನೆಫ್ರೈಟಿಸ್ ಆಗಿ ಕಿಡ್ನಿ ಎಂಡ್ ಸ್ಟೇಜ್ ರಿನಲ್ ಡಿಸೀಸ್ ಇದೆ ಅಂದರೆ ಆಲ್ರೆಡಿ ಕಿಡ್ನೀಸ್ ಅಫೆಕ್ಟ್ ಆಗಿದೆ ಅಂದರೆ ನಾವು ಯೂಶಲಿ ಹೇಳ್ತೀವಿ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋದು ಬೇಡ, ಯಾಕಂದರೆ ಇದರಲ್ಲಿ ಮದರ್ ಲೈಫ್ಗೆ ಅಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಪಲ್ಮನರಿ ಹೈಪರ್ ಟೆನ್ಷನ್ ಅಂತ ಇರುತ್ತೆ. ಪಲ್ಮನರಿ ಆರ್ಟ್ರೀಸಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಯಿತು ಅಂದರೆ ಸಿವಿಯರ್ ಪಲ್ಮನರಿ ಹೈಪರ್ ಟೆನ್ಷನ್, ಅದು ಇತ್ತು ಅಂದರೆ ವಿ ಜನರಲಿ ಆಸ್ಕ್ ದೆಮ್ ಟು ಅವಾಯ್ಡ್ ಪ್ರೆಗ್ನೆನ್ಸಿ.
1: ಇಂಪಾರ್ಟೆಂಟ್ ಆಗಿ ಒಂದು ಪ್ರಶ್ನೆ ಏನಂದರೆ, ಇಸ್ ದಿಸ್ ಅ ಲಾಂಗ್ ಟರ್ಮ್ ಆರ್ ಅ ಶಾರ್ಟ್ ಟರ್ಮ್ ಇಲ್ನೆಸ್?
2: ಟು ಬಿ ಫ್ರ್ಯಾಂಕ್, ಇಟ್ ಈಸ್ ಅ ಲಾಂಗ್ ಟರ್ಮ್ ಇಲ್ನೆಸ್, ಬಟ್ ವಿ ನೀಡ್ ಪ್ರಾಪರ್ ಕೇರ್. ಪ್ರಾಪರ್ ಮಾನಿಟರಿಂಗ್ ಅಂಡ್ ಪ್ರಾಪರ್ ಟ್ರೀಟ್ಮೆಂಟ್ ಅಂಡ್ ದೇ ಶುಡ್ ನಾಟ್ ಗೆಟ್ ಸಿನ್ಸ್ ಇಟ್ ಇಸ್ ಅ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್. ತುಂಬಾ ಜನ ಏನ್ ಮಾಡ್ತಾರೆ, ಆಯ್ತು ಕಮ್ಮಿ ಆಗಿಲ್ಲ ಬೇರೆ ಆಲ್ಟರ್ನೇಟಿವ್ ಮೆಡಿಸಿನ್ ಅಂತ ಹೋಗ್ಬಿಡ್ತಾರೆ. ಸೊ ಆಲ್ಟರ್ನೇಟಿವ್ ಮೆಡಿಸಿನ್ ಹೋದ್ರೆ ದೇ ವಿಲ್ ಆಲ್ಸೋ ನಾಟ್ ಬಿ ನೋಯಿಂಗ್. ಸೊ ಇಟ್ ಇಸ್ ಇಫ್ ಸಂಬಡಿ ಇಸ್ ಟೆಲಿಂಗ್ ದಟ್ ದೇರ್ ಇಸ್ ಅ ಕ್ಯೂರ್ ಫಾರ್ ಎಸಿಲಿ ದೆನ್ ದೇ ಆರ್ ರಾಂಗ್ ಇಸ್ ವಾಟ್ ಐ ಸೀ. ವಿ ಕ್ಯಾನ್ ಡೆಫಿನೆಟ್ಲಿ ಬ್ರಿಂಗ್ ಕಂಟ್ರೋಲ್ ಟು ದಟ್ ಎಸಿಲಿ ಸಿಂಪ್ಟಮ್ಸ್ ಅಂಡ್ ಡಿಸೀಸ್, ಬಟ್ ವಿ ಕೆನಾಟ್ ಸೇ ದಟ್ ಇಟ್ ಹ್ಯಾಸ್ ಕ್ಯೂರ್ಡ್ ಕಂಪ್ಲೀಟ್ಲಿ ಇನ್ ಮೋಸ್ಟ್ ಆಫ್ ದ ಟೈಮ್ಸ್. ಅದಕ್ಕೆ ನಾವು ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಬೇಕು. ವಿ ಯೂಶಲಿ ರೆಡ್ಯೂಸ್ ದ ಡೋಸೇಜ್ ಆಫ್ ದ ಡ್ರಗ್ಸ್ ಅಂಡ್ ಕೀಪ್ ಇಟ್ ಆಸ್ ಮಿನಿಮಲ್ ಆಸ್ ಪಾಸಿಬಲ್. ಅದನ್ನ ನಾವು ಮೇಂಟೆನೆನ್ಸ್ ಅಂತ ಹೇಳ್ತೀವಿ. ಇನಿಷಿಯಲಿ ಡಿಸೀಸ್ ಸಿಂಪ್ಟಮ್ಸ್ ಎಲ್ಲ ಜಾಸ್ತಿ ಇರುವಾಗ ನಾವು ಒಂದು ಸ್ವಲ್ಪ ಜಾಸ್ತಿ ಮೆಡಿಕೇಶನ್ ಕೊಡ್ತೀವಿ. ಅವಾಗ ಸ್ಟಿರಾಯ್ಡ್ಸು ಕೊಡ್ಬೋದು ನಾವು, ಬಟ್ ಸ್ಟಿರಾಯ್ಡ್ಸ್ ಕೊಟ್ಟರು ಆಫ್ಟರ್ ಓವರ್ 3-4 months ಅದನ್ನು ಟೇಪರ್ ಮಾಡಿ ಆಸ್ ಲೋ ಎಸ್ ಪಾಸಿಬಲ್ ಲೋವೆಸ್ಟ್ ಪಾಸಿಬಲ್ ಡೋಸಲ್ಲಿ ನಾವು ಮೇಂಟೈನ್ ಮಾಡಿ ಅದನ್ನು ನಾವು ಡಿಸೀಸನ್ನು ಕಂಟ್ರೋಲಲ್ಲಿ ತರ್ತೀವಿ. ಈಗಿರೋ ಎಲ್ಲ ಮೆಡಿಕೇಶನ್ಸಲ್ಲಿ ಜಾಸ್ತಿ ಸೈಡ್ ಇಫೆಕ್ಟ್ಸ್ ಅದೇನಿರೋದಿಲ್ಲ, ನಾವು ಮಾನಿಟರ್ ಮಾಡ್ತಾನೆ ಇರ್ತೀವಿ. ಅದಕ್ಕೆ ರೂಮಟೊಲಾಜಿಸ್ಟ್ ಹತ್ರ ಕನ್ಸಲ್ಟ್ ಮಾಡಿಕೊಂಡು ರೆಗ್ಯುಲರ್ ಫಾಲೋಅಪ್ ಮಾಡ್ತಾ ಇದ್ರೆ ಒಳ್ಳೇದು.
3: ಮೇಡಮ್, ಈಗ ತಾವು ಹೇಳಿದ್ರಿ ಮೆಡಿಸಿನ್ನಲ್ಲಿ ಅಡ್ವಾನ್ಸ್ಮೆಂಟ್ ಆಗಿದೆ, ಇನ್ನೂ ಸ್ವಲ್ಪ ತಿಳಿಸಿ ಅದರ ಬಗ್ಗೆ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಸೆಲ್ಫ್ ಮೆಡಿಕೇಶನ್ ಬಹಳ ಜಾಸ್ತಿ ಆಗಿದೆ. ಹ್ಯಾವ್ ಯು ಎನ್ಕೌಂಟರ್ಡ್ ಸಚ್ ಪೇಷಂಟ್ಸ್? ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಎಷ್ಟು ಈಗ ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಸ್ಟಿರಾಯ್ಡ್ಸ್, ವೆನ್ ದೇ ಟೇಕ್ ಸ್ಟಿರಾಯ್ಡ್ಸ್ ಎ ಫೀಲ್ ಬೆಟರ್. ಕೋವಿಡ್ ಅಲ್ಲಿ ಅದೇ ಆಯ್ತು, ತುಂಬಾ ಜನ ಪೇಷಂಟ್ಸ್ಗೆ ದೇ ಕುಡಂಟ್ ಕಮ್ ಟು ಅವರ್ ರೂಮಟೊಲಾಜಿಸ್ಟ್ ಅಂಡ್ ದೇ ಗೂಗಲ್ ಅಲ್ಲಿ ಅಲ್ಲಿ ಇಲ್ಲಿ ನೋಡಿಕೊಂಡು ಅದು ಕಮ್ಮಿ ಆಗುತ್ತೆ ಇದು ಕಮ್ಮಿ ಆಗುತ್ತೆ ಅಂತ ಏನೇನೆಲ್ಲ ಮೆಡಿಸಿನ್ ತಗೋತಾ ಇದ್ರು. ಸೊ ಐ ಡೋಂಟ್ ಬ್ಲೇಮ್ ದೆಮ್, ದೇ ವೆರ್ ಆಲ್ಸೋ ಹೆಲ್ಪ್ಲೆಸ್ ಅಟ್ ದಟ್ ಟೈಮ್. ಸೊ ದಟ್ ಇಸ್ ಅ ರೀಸನ್ ವಿ ವಾಂಟ್ ಟು ಕ್ರಿಯೇಟ್ ಅವೇರ್ನೆಸ್ ಅಮಂಗ್ ದ ಪೇಷಂಟ್ಸ್ ಟು ಸೇ ದಟ್ ಡೋಂಟ್ ಗೋ ಫಾರ್ ಸೆಲ್ಫ್ ಮೆಡಿಕೇಶನ್ ಬಿಕಾಸ್ ವಿ ನೀಡ್ ಟು ಮಾನಿಟರ್ ದ ಸೈಡ್ ಎಫೆಕ್ಟ್ಸ್ ಆಲ್ಸೋ ಆಫ್ ವೇರಿಯಸ್ ಮೆಡಿಕೇಶನ್ಸ್ ವಾಟ್ ದೇ ಆರ್ ಟೇಕಿಂಗ್. ಸೊ ವೆನ್ ದೇ ಕಮ್ ಟು ಅ ಸ್ಪೆಷಲಿಸ್ಟ್ ವಿ ಯೂಶಲಿ ಗಿವ್ ದೆಮ್ ಅ ಟೇಲರ್ ಮೇಡ್ ಮೆಡಿಸಿನ್ ಅಪ್ರೋಚ್. ಸೊ ನಾವು ಅವ್ರಿಗೆ ಅವ್ರ ಬಾಡಿಗೆ ಅವ್ರ ಬಾಡಿ ವೇಟ್ಗೆ ಮತ್ತು ಅವ್ರ ಡಿಸೀಸ್ ಸಿವಿಯರಿಟಿಗೆ ಎಷ್ಟು ಮೆಡಿಸಿನ್ ಬೇಕೋ ಅಷ್ಟೇ ಕೊಟ್ಟಿರ್ತೀವಿ. ಆಮೇಲೆ ನಾವು ರೆಗ್ಯುಲರ್ ಆಗಿ ಅದನ್ನು ಅವ್ರನ್ನ ಮಾನಿಟರು ಮಾಡ್ತಾ ಇರ್ತೀವಿ ಬೈ ಬ್ಲಡ್ ಟೆಸ್ಟ್ ಮೂಲಕ ಮತ್ತು ಅವ್ರ ಕ್ಲಿನಿಕಲ್ ಸಿಂಪ್ಟೊಮ್ಯಾಟೊಲಜಿ ಅದನ್ನೆಲ್ಲ ನೋಡಿಕೊಂಡು ನಾವು ಎಷ್ಟು ಬೇಕೋ ಅಷ್ಟೇ ಮೆಡಿಸಿನ್ ಕೊಟ್ಟಿರ್ತೀವಿ ಮತ್ತು ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾ ಇರ್ತೀವಿ. ಸೆಲ್ಫ್ ಮೆಡಿಕೇಶನ್ ಹ್ಯಾಸ್ ಟು ಬಿ ಅವಾಯ್ಡೆಡ್ ಅಟ್ ಆಲ್ ಕಾಸ್ಟ್.
3: ಬಹಳ ಮುಖ್ಯವಾದ ಅದೇ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ಒಂದ್ ಕ್ಲಿಕ್ ನಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ, ಇದು ಒಂದು ಟ್ರೆಂಡ್ ಆಗಿಬಿಟ್ಟಿದೆ, ಪೇಷಂಟ್ಸ್ ಸೆಲ್ಫ್ ಮೆಡಿಕೇಶನ್ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಮೆಂಟಲಿ ಹೇಗೆ ಈ ಒಂದು ಎಸ್ ಎಲ್ ಇ ಎಫೆಕ್ಟ್ ಮಾಡುತ್ತೆ ಒಂದು ಒಬ್ಬ ಪೇಷಂಟ್ ಗೆ ಅಂಡ್ ಹೌ ಸ್ಟ್ರಾಂಗ್ ದೇ ಶುಡ್ ಬಿ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದು?
2: ಎಸ್ ಎಲ್ ಇ ಡೆಫಿನೆಟ್ಲಿ ಇದನ್ನು ಹೇಗಾಗುತ್ತೆ ಅಂದ್ರೆ, ಸಿನ್ಸ್ ಇಟ್ ಇಸ್ ಎ ಲಾಂಗ್ ಟರ್ಮ್ ಡಿಸೀಸ್, ಸ್ವಲ್ಪ ಮೆಂಟಲ್ ಹೆಲ್ತ್ ಅಫೆಕ್ಟ್ ಆಗೋ ಚಾನ್ಸ್ ಜಾಸ್ತಿ. ಡಿಪ್ರೆಷನ್ ಆಗುತ್ತೆ, ಮನೆಯಲ್ಲಿ ಯಾರಾದರೂ ಹೇಳ್ತಾ ಇದ್ದಾರೆ ಎಷ್ಟು ದಿವಸ ಆಯಿತು ಮೆಡಿಸಿನ್ ತಗೋತಾ ಇದ್ದೀವಿ ನೆನ್ ಸರಿ ಆಗ್ತಾ ಇಲ್ಲ, ಈ ಥರದ್ದೆಲ್ಲ ಇರುತ್ತೆ. ಸೊ ದೆರ್ ಇಸ್ ಸೋ ಮಚ್ ಆಫ್ ಸೋಷಿಯಲ್ ಟ್ಯಾಬು, ಎಸ್ಪೆಷಲಿ ಸಿನ್ಸ್ ಇಟ್ ಇಸ್ ಅಫೆಕ್ಟಿಂಗ್ ದ ಲೇಡೀಸ್. ಸೊ ಲೇಡೀಸ್ಗೆ ಡಾಕ್ಟರ್ ಹತ್ರ ಹೋಗ್ಬೇಕು ಅಂದರೆ ದೇ ಹ್ಯಾವ್ ಟು ಟೇಕ್ ಪರ್ಮಿಷನ್ ಫ್ರಮ್ ದ ಅದರ್ ಫ್ಯಾಮಿಲಿ ಮೆಂಬರ್ಸ್ ಅಂಡ್ ಗೋ. ಸೊ ಇದೆಲ್ಲ ಇರುತ್ತೆ. ಸೊ ದಟ್ಸ್ ಅ ರೀಸನ್ ವಿ ಆರ್ ಕ್ರಿಯೇಟಿಂಗ್ ಅವೇರ್ನೆಸ್ ಆ್ಯಂಡ್ ಕೈಂಡ್ಲಿ ಈ ಡಿಸೀಸ್ ನಾವು ಬೇಗನೆ ತಕ್ಷಣ ಮೈಲ್ಡ್ ಇರುವಾಗನೇ ಅದನ್ನು ಕಂಡು ಹಿಡಿದು ಅದನ್ನೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಆದಷ್ಟು ಬೇಗ ಅವರು ಒಳ್ಳೆಯದಾಗುತ್ತೆ. ಅದು ಹಾಗೆ ಡಿಲೇ ಮಾಡ್ಕೊಂಡು ಹೋದರೆ ಎಲ್ಲಿ ತೋರಿಸೋದು ಬಿಡೋಣ ಅಂತ ಡಿಲೇ ಮಾಡ್ಕೊತ ಹೋದರೆ ಸೀರಿಯಸ್ ಕಾಂಪ್ಲಿಕೇಶನ್ಸ್ ಎಲ್ಲ ಆಗೋ ಚಾನ್ಸ್ ಇರುತ್ತೆ. ಒಂದ್ಸತಿ ಕಾಂಪ್ಲಿಕೇಶನ್ ಆತಂದರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಟು ಕಮ್ ಬ್ಯಾಕ್. ಇದು ಎಸ್ ಎಲ್ ಇ ಹೇಗೆ ಇದು ಉರಿ ಇರೋ ಥರ, ಇಟ್ಸ್ ಲೈಕ್ ಅ ಫೈರ್. ಸೊ ವೆನ್ ಇಟ್ ಇಸ್ ದೇರ್ ಯು ಹ್ಯಾವ್ ಟು ಈಗ ನೀರು ಹಾಕಿ ಅದನ್ನು ಆರಿಸ್ಬೇಕು. ಒಂದ್ಸತಿ ಆಲ್ರೆಡಿ ಸುಟ್ಟು ಬೂದಿ ಆದಮೇಲೆ ಎಷ್ಟು ನೀರು ಹಾಕಿದ್ರೂ ಉಪಯೋಗ ಆಗೋದಿಲ್ಲ. ಸೊ ವೆನ್ ಇಟ್ ಇಸ್ ಆಕ್ಟಿವ್ ವಿ ಶುಡ್ ಗೆಟ್ ಇಟ್ ಅಂಡರ್ ಕಂಟ್ರೋಲ್ ಆಸ್ ಅರ್ಲಿ ಆಸ್ ಪಾಸಿಬಲ್ ಆ್ಯಂಡ್ ಸೇವ್ ದ ಆರ್ಗನ್ಸ್.
3: ಮೆಂಟಲಿ ಈ ಒಂದು ಏನಂದ್ರಲ್ಲ ಬಹಳ ಮುಖ್ಯವಾದ ವಿಷಯ, ಯಾಕಂದರೆ ಮಾನಸಿಕ ಆರೋಗ್ಯನೂ ಬಹಳ ಮುಖ್ಯವಾಗುತ್ತೆ. ಆ್ಯಂಡ್ ಹೌ ಟು ಡೀಲ್ ವಿತ್ ಮಾನಸಿಕ ಏನಂತಾರೆ ಒಂದು ಚಾಲೆಂಜ್ ಏನಾದ್ರು ಬಂದರೆ ಟ್ಯಾಬು, ಹೌ ಆರ್ ದಿ ಡೀಲಿಂಗ್ ಆ್ಯಂಡ್ ಹೌ ವಿಲ್ ಯು ಗೈಡ್ ದೆಮ್?
2: ಆಲ್ ದ ಪೇಷಂಟ್ಸ್ ಆಫ್ ಎಸ್ಎಲ್ಇ ಫ್ರಮ್ ದ ಬಿಗ್ನಿಂಗ್ ವಿ ಕೌನ್ಸಿಲ್ ದೆಮ್ that we have got many advanced drugs and we can definitely get it under control and every visit we do counsel them. ಆಮೇಲೆ ಒಂದೊಂದ್ಸತಿ ಸಿವಿಯರ್ ಡಿಪ್ರೆಷನ್ ಅದೆಲ್ಲ ಇತ್ತಂದರೆ ನಮ್ಮ ಹತ್ರ ಸೈಕೊಲಾಜಿಸ್ಟ್ ಹತ್ರನೂ ನಾವು ಕಳಿಸ್ತೀವಿ. ಸಮ್ ಮೆಡಿಕೇಶನ್ಸ್ ಆಲ್ಸೋ ವಿ ಗಿವ್ ಸೊ ದಟ್ ದೇ ಕ್ಯಾನ್ ಟು ಹೆಲ್ಪ್ ದೆಮ್ ಗೆಟ್ ಓವರ್ ದ ಡಿಪ್ರೆಷನ್. ದಿಸ್ ಒನ್ ಮೋರ್ ಥಿಂಗ್, ದೇರ್ ಕ್ಯಾನ್ ಬಿ ಆರ್ಗ್ಯಾನಿಕ್ ಸೈಕೋಸಿಸ್ ಆಲ್ಸೋ ಇದರಲ್ಲಿ. ಎಸ್ ಎಲ್ ಇ ಕ್ಯಾನ್ ಅಫೆಕ್ಟ್ ದ ಬ್ರೈನ್ ಆ್ಯಂಡ್ ಇಟ್ ಕ್ಯಾನ್ ಕಾಸ್ ಸೈಕೋಸಿಸ್. ದಟ್ ಆಲ್ಸೋ ವಿ ನೀಡ್ ಟು ಡೀಲ್ ವಿತ್. ಇಟ್ ಬಿಕಮ್ಸ್ ಡಿಫಿಕಲ್ಟ್, ಇಟ್ ಇಸ್ ಡೆಫಿನೆಟ್ಲಿ ಡಿಫಿಕಲ್ಟ್ ಆ್ಯಂಡ್ ವಿ ಆರ್ ವರ್ಕಿಂಗ್ ಆನ್ ಇಟ್.
3: ಫ್ಯಾಂಟಾಸ್ಟಿಕ್. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ರುಮ್ಯಾಟಲಾಜಿ ಹಾಗೂ ಎಸ್ಪೆಷಲಿ ಎಸ್ ಎಲ್ ಇ ಬಗ್ಗೆ ಬಹಳ ವಿವರವಾದ ಮಾಹಿತಿ ತಾವು ಕೊಟ್ರಿ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ಕೇಳುಗರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಕೊನೆಯದಾಗಿ?
2: ಎಸ್ ಎಲ್ ಇ ಬಗ್ಗೆ ಆದಷ್ಟು ಎಲ್ಲರ ಇದ್ರ ಬಗ್ಗೆ ಮಾಹಿತಿ ಇರಲಿ. ಈ ಥರದ್ದು ಏನಾದರೂ ಸಿಂಪ್ಟಮ್ಸ್, ನಾನು ಹೇಳಿದ ಥರ ಏನಾದರೂ ಸಿಂಪ್ಟಮ್ಸ್ ನಿಮಗಾಗಲಿ ಇಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಇಲ್ಲ ಅಕ್ಕಪಕ್ಕದವರಿಗೆ ಯಾರಿಗಾದರೂ ಇತ್ತಂದರೆ ಆದಷ್ಟು ಬೇಗ ರುಮೆಟೊಲಾಜಿಸ್ಟ್ಗೆ ಕನ್ಸಲ್ಟ್ ಮಾಡೋಕ್ಕಂತ ಹೇಳಬೇಕು. ಮತ್ತು ಎಲ್ಲ ಡಿಸೀಸ್ಗೆ ಈಗಿರೋದೆಲ್ಲ ರುಮೆಟೊಲಾಜಿಕಲ್ ಡಿಸೀಸಸ್ಗೆ ಒಂದು ಕ್ಯೂರ್ ಅಥವಾ ಕಂಟ್ರೋಲ್ ಅಂತ ನಾವು ತರ್ಬೋದು. ಸಾಕಷ್ಟು ಹೊಸದ ಮೆಡಿಸಿನ್ಸ್ ಬಂದಿದ್ದಾವೆ, ಅದಕ್ಕೆ ಅಪ್ರೋಚ್ ರುಮೆಟೊಲಾಜಿಸ್ಟ್ ಆಸ್ ಅರ್ಲಿ ಆಸ್ ಪಾಸಿಬಲ್.
3: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
1: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ಇವತ್ತಿನ ವಿಷಯ ರುಮ್ಯಾಟೊಲಾಜಿ ಹಾಗೂ SLE. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ ರುಮ್ಯಾಟೊಲಾಜಿಸ್ಟ್ ಡಾಕ್ಟರ್ ಉತ್ಕರ್ಷ ಎಸ್ ಪಾಟೀಲ್ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು ಬೆಳಕಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM. ಈಗ ಔಷಧಿಗಳ ಅಡ್ಡ ಪರಿಣಾಮ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಬೆಳಗಾವಿಯ ಕೆಎಲ್ಇ ಔಷಧೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆಯವರು.
1: ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆ, ಪ್ರಾಂಶುಪಾಲರು, ಕೆಎಲ್ಇ ಔಷಧಿ ಮಹಾವಿದ್ಯಾಲಯ, ಬೆಳಗಾವಿ. ಇವತ್ತಿನ ಈ ರೇಡಿಯೋ ಟಾಕ್ನಲ್ಲಿ ನಾನು ಔಷಧಿಗಳ ಅಡ್ಡ ಪರಿಣಾಮಗಳ ಕುರಿತು ಮತ್ತು ಯಾವೆಲ್ಲ ಔಷಧಿಗಳಿಂದ ಏನೆಲ್ಲ ಅಡ್ಡ ಪರಿಣಾಮಗಳಾಗುತ್ತವೆ ಕೆಲವೊಂದು ಉದಾಹರಣೆಗಳೊಂದಿಗೆ ವಿವರಿಸಲು ಪ್ರಯತ್ನ ಪಡುತ್ತೇನೆ. ಎಷ್ಟೇ ಸಂಶೋಧನೆಗಳನ್ನು ನಡೆಸಿದರೂ ಮಾರುಕಟ್ಟೆಗೆ ಬಂದ ಔಷಧಿಯ ಉಪಯೋಗದಿಂದ ಅನಿರೀಕ್ಷಿತ ಅಡ್ಡ ಪರಿಣಾಮಗಳು ಕೆಲವು ರೋಗಿಗಳಲ್ಲಿ ಕಂಡುಬರುವ ಸಾಧ್ಯತೆಗಳಿರುತ್ತವೆ. ಈ ವ್ಯತಿರಿಕ್ತ ಪರಿಣಾಮಗಳು ಕಡಿಮೆ ತೀವ್ರತೆಯಿಂದ ಹಿಡಿದು ಜೀವಕ್ಕೆ ಅಪಾಯವಾಗುವಂತಹ ತೀವ್ರತೆಯವರೆಗೆ ಕಾಣಬಹುದು. ಈ ಅಡ್ಡ ಪರಿಣಾಮಗಳು ಉಂಟಾಗುವ ವಿಧಾನಗಳು ಹಾಗೂ ನಮೂನೆಗಳು ಪ್ರತಿ ಔಷಧಿಗೂ ಪ್ರತಿ ರೋಗಿಗೂ ಅವರ ದೇಹದ ಪ್ರಕೃತಿಗೆ ಅನುಗುಣವಾಗಿ ಭಿನ್ನವಾಗಿರುತ್ತದೆ. ಇದರ ಅರ್ಥ ಔಷಧಿಗಳೆಲ್ಲವೂ ಅಪಾಯಕಾರಿ, ತೆಗೆದುಕೊಳ್ಳಬಾರದು ಎಂದಲ್ಲ. ಇವುಗಳಲ್ಲಿ ಕೆಲವನ್ನಾದರೂ ಮುಂಜಾಗರೂಕತೆಯಿಂದ ತಡೆಗಟ್ಟಲು ಸಾಧ್ಯವಿದೆ. ಈಗ ನಾವೆಲ್ಲ ನೋವು ನಿವಾರಕ ಮಾತ್ರೆ, ಪೇನ್ ಕಿಲ್ಲರ್ ಅಂತ ಹೇಳ್ತೀವಿ. ದೇಹದಲ್ಲಿ ಕಾಣಿಸಿಕೊಳ್ಳುವ ಸಣ್ಣ ಪುಟ್ಟ ನೋವಿಗೂ ನೋವು ನಿವಾರಕ ಮಾತ್ರೆಗಳನ್ನು ತೆಗೆದುಕೊಳ್ಳುವುದು ಕೆಲವರಿಗೆ ರೂಢಿಯಾಗಿರುತ್ತದೆ. ಆದರೆ ಇದು ಎಷ್ಟು ಅಪಾಯಕಾರಿ ಎನ್ನುವುದು ನಿಮಗೆ ಗೊತ್ತಿದೆಯಾ? ಈ ಮಾತ್ರೆಗಳು ತಕ್ಷಣಕ್ಕೆ ನೋವಿನಿಂದ ಪರಿಹಾರ ನೀಡಬಹುದು, ಆದರೆ ಅದು ದೇಹದ ಇತರ ಅಂಗಾಂಗಗಳ ಮೇಲೆ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಪೇನ್ ಕಿಲ್ಲರ್ ಅಂದರೆ ಇದು ಕೇವಲ ಮಾತ್ರ ಅಲ್ಲ, ಇದರೊಂದಿಗೆ ಇಂಜೆಕ್ಷನ್, ಸಿರಪ್ ಕೂಡ ಆಗಿರಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಪೇನ್ ಕಿಲ್ಲರ್ ಬಳಸುವುದರಿಂದ ಮೆದುಳಿನ ಮೇಲೂ ಪರಿಣಾಮ ಬೀರುತ್ತದೆ. ಇದರ ಅಡ್ಡ ಪರಿಣಾಮದಿಂದ ಇದು ಹೃದಯ ಸಂಬಂಧ ಕಾಯಿಲೆಗಳಿಗೂ, ಕಿಡ್ನಿ ಲಿವರ್ ವೈಫಲ್ಯದಂತಹ ಸಮಸ್ಯೆಗಳಿಗೂ ಇದು ಕಾರಣವಾಗುತ್ತದೆ. ಒಂದು ಉತ್ತಮ ಉದಾಹರಣೆ ಎಂದರೆ ಪ್ಯಾರಾಸೆಟಮಾಲ್. ಇದು ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಲಭ್ಯವಿರುತ್ತದೆ. ಅತಿ ಹೆಚ್ಚು ಬಳಕೆಯಾಗುವ ಔಷಧಿಯಲ್ಲಿ ಇದು ಒಂದು. ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಂಡರೆ ಅಲರ್ಜಿಯ ಸಮಸ್ಯೆ ಉಂಟಾಗುತ್ತದೆ, ಅಲ್ಲದೆ ಲಿವರ್ಗೆ ಸಂಬಂಧಿಸಿದ ಸಮಸ್ಯೆಗಳಿಗೂ ತಲೆದೋರಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಮಾತ್ರೆಯನ್ನು ವೈದ್ಯರ ಸಲಹೆ ಇಲ್ಲದೆ ಬಳಸುವುದು ಸೂಕ್ತವಲ್ಲ. ಇದನ್ನು ಅಸಿಟಮೈನೋಫಿನ್ ಎಂದು ಸಹ ಕರೆಯಲಾಗುತ್ತದೆ. ಜ್ವರವನ್ನು ಗುಣಪಡಿಸಲು, ನೋವು ಕಡಿಮೆಯಾಗಲು ಪ್ಯಾರಾಸೆಟಮಾಲ್ ಟ್ಯಾಬ್ಲೆಟ್ ಅನ್ನು ಬಳಸಲಾಗುತ್ತದೆ. ತಲೆನೋವು, ಹಲ್ಲು ನೋವು, ನೆಗಡಿ ಜ್ವರಕ್ಕೂ ಈ ಮಾತ್ರೆಯ ಸೇವನೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಕೊರೋನಾ ಸೋಂಕು ಆರಂಭವಾದಾಗಿನಿಂದಲೂ ಜ್ವರವನ್ನು ಕಡಿಮೆ ಮಾಡಲು ಪ್ಯಾರಾಸೆಟಮಾಲ್ ಬಳಕೆಯು ಇನ್ನೂ ಹೆಚ್ಚಾಗಿದೆ. ಜ್ವರ, ಶೀತ ಮೊದಲಾದ ಸಮಸ್ಯೆಗಳಿಗೆ ಪ್ಯಾರಾಸೆಟಮಾಲ್ ತ್ವರಿತವಾಗಿ ಚಿಕಿತ್ಸೆ ನೀಡಿದರೂ ಇದರ ಮಿತಿಮೀರಿದ ಸೇವನೆ ಅಪಾಯಕಾರಿಯಾಗಿದೆ. ಮದ್ಯಪಾನ ಮಾಡಿದ ನಂತರ ಪ್ಯಾರಾಸೆಟಮಾಲ್ ಅನ್ನು ಸೇವಿಸಲೇಬಾರದು. ಅಷ್ಟೇ ಅಲ್ಲ, ಪ್ಯಾರಾಸೆಟಮಾಲ್ ತಿಂದ ನಂತರವೂ ಅಲ್ಕೋಹಾಲ್ ಸೇವನೆ ಒಳ್ಳೆಯದಲ್ಲ. ಪ್ಯಾರಾಸೆಟಮಾಲ್ ಮಿತಿಮೀರಿದ ಸೇವನೆ ಅಥವಾ ತಪ್ಪಾದ ಪಾನೀಯಗಳೊಂದಿಗೆ ಔಷಧವನ್ನು ಮಿಶ್ರಣ ಮಾಡುವುದು ತೀವ್ರವಾದ ಅಡ್ಡ ಪರಿಣಾಮಗಳಿಗೆ ಕಾರಣವಾಗಬಹುದು. ಇದು ಜೀವಕ್ಕೆ ಸಹ ಅಪಾಯವನ್ನು ಉಂಟು ಮಾಡಬಹುದು ಎಂದು ಅಧ್ಯಯನಗಳಿಂದ ತಿಳಿದು ಬಂದಿದೆ. ಪ್ರತಿಯೊಂದು ಔಷಧವು ವಿಭಿನ್ನವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ನಿಮ್ಮ ಆರೋಗ್ಯದ ಮೇಲೆ ವಿಭಿನ್ನ ಪರಿಣಾಮ ಬೀರುತ್ತದೆ. ಹೀಗಾಗಿ ಯಾವತ್ತೂ ಡಾಕ್ಟರ್ ನೀಡಿದ ಪ್ರಿಸ್ಕ್ರಿಪ್ಷನ್ ಅನ್ನು ಸರಿಯಾಗಿ ನೋಡಿಕೊಂಡೇ ಮಾತ್ರೆಗಳನ್ನು ತೆಗೆದುಕೊಳ್ಳಿ. ಸಂಶಯಗಳಿದ್ದಾಗ ಡಾಕ್ಟರನ್ನು ಅಥವಾ ಫಾರ್ಮಾಸಿಸ್ಟ್ರನ್ನು ಕೇಳಿ ಸರಿಯಾಗಿ ಮಾಹಿತಿ ಪಡೆಯಿರಿ. ಅಲ್ಕೋಹಾಲ್ ಸೇವನೆಯು ದೇಹದ ಮೇಲೆ ಔಷಧಿಗಳ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ. ಇದಲ್ಲದೆ ಅಲ್ಕೋಹಾಲ್ ಎಥೆನಾಲ್ ಅಂಶಗಳನ್ನು ಹೊಂದಿರುತ್ತದೆ. ಎಥೆನಾಲ್ ಜೊತೆಗೆ ಪ್ಯಾರಾಸೆಟಮಾಲ್ ಅನ್ನು ಮಿಶ್ರಣ ಮಾಡುವುದರಿಂದ ವಾಕರಿಕೆ, ವಾಂತಿ, ತಲೆನೋವು, ಮೂರ್ಛೆ ಹೋಗುವುದು ಮೊದಲಾದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ರಾತ್ರಿ ಅತಿಯಾದ ಮದ್ಯಪಾನದ ನಂತರ ಬೆಳಗ್ಗೆ ಹ್ಯಾಂಗೋವರ್ ತಡೆದುಕೊಳ್ಳಲು ಪ್ಯಾರಾಸೆಟಮಾಲ್ ತೆಗೆದುಕೊಳ್ಳುವುದು ಗಂಭೀರ ಅಪಾಯ. ಮದ್ಯಪಾನ ಹಾಗೂ ಪ್ಯಾರಾಸೆಟಮಾಲ್ ಸಂಯೋಜನೆಯು ಯಕೃತ್ತಿನ ಸಮಸ್ಯೆಗೂ ಕಾರಣವಾಗಬಹುದು. ಇದು ಜೀವಕ್ಕೂ ಮಾರಕವಾಗಬಹುದು. ಪ್ಯಾರಾಸೆಟಮಾಲ್ ಮಾತ್ರವಲ್ಲ, ಅಲ್ಕೋಹಾಲನ್ನು ಬೇರೆ ಯಾವುದೇ ಔಷಧಿಗಳೊಂದಿಗೆ ಸಂಯೋಜಿಸುವುದು ಉತ್ತಮ ಆಯ್ಕೆಯಲ್ಲ. ಇನ್ನು ಓಪಿಯಾಟ್ಸ್ ಅಂತ ಹೇಳ್ತೀವಿ, ಇವು ಸಹ ನೋವು ನಿವಾರಕ ಔಷಧಗಳು. ಇವುಗಳನ್ನು ಕ್ಯಾನ್ಸರ್ ಪೀಡಿತರಿಗೆ ನೀಡಲಾಗುತ್ತದೆ. ಕ್ಯಾನ್ಸರ್ ರೋಗಿಗಳ ನೋವನ್ನು ಕಡಿಮೆ ಮಾಡುವ ಸಲುವಾಗಿ ಈ ಔಷಧಿಗಳನ್ನು ನೀಡಲಾಗುತ್ತದೆ. ಇವುಗಳನ್ನು ಲಾಂಗ್ ಟರ್ಮ್ ಪೇನ್ ಕಿಲ್ಲರ್, ಪೇನ್ ರಿಲೀವರ್ ಆಗಿ ಬಳಸಲಾಗುತ್ತದೆ. ಈ ಔಷಧಿಗಳನ್ನು ಹೆಚ್ಚು ಸೇವಿಸುವುದರಿಂದ ಡಿಪ್ರೆಷನ್, ಯೂರಿನ್ ಇನ್ಫೆಕ್ಷನ್, ವಾಂತಿ ಮೊದಲಾದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇನ್ನು ಐಬುಪ್ರೊಫಿನ್ ಅಂತ ಹೇಳ್ತೇವೆ, ಇದರಿಂದಲೂ ಹೊಟ್ಟೆಯ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಹೃದಯ ಸಂಬಂಧಿ ಸಮಸ್ಯೆಗಳು ಅತಿಯಾದ ಸೇವನೆಯಿಂದ ಕಾಣಿಸಿಕೊಳ್ಳಬಹುದು. ಮತ್ತು NSAID ಅಂತ ಹೇಳ್ತೇವೆ, ನಾನ್ ಸ್ಟೆರಾಯ್ಡಲ್ ಆಂಟಿ ಇನ್ಫ್ಲಾಮೇಟರಿ ಡ್ರಗ್ಸ್, ಇವುಗಳನ್ನು ಸಹ ಜ್ವರ ನೋವು ಇದ್ದಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಇದರ ಹೆಚ್ಚಿನ ಪ್ರಮಾಣದ ಸೇವನೆಯಿಂದ ಕಿಡ್ನಿ, ಹೃದಯ, ರಕ್ತ, ಲಿವರ್ ಇನ್ಫೆಕ್ಷನ್ ಕಾಣಿಸಿಕೊಳ್ಳಬಹುದು. ಯಾವುದೇ ಔಷಧಿಗಳನ್ನು ತೆಗೆದುಕೊಳ್ಳುವ ಮೊದಲು ವೈದ್ಯರ ಹಾಗೂ ಫಾರ್ಮಸಿಸ್ಟರ ಸಲಹೆ ಪಡೆದುಕೊಳ್ಳುವುದು ಉತ್ತಮ.
2: ಕೇಲಿ ಕ್ಯಾನ್ಸರ್ ಹಾಸ್ಪಿಟಲ್ ನೆಹರು ನಗರ.
3: KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
0: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
3: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
0: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
3: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 248 6286.
4: One Life, Ambika Infra Build and Co. Ready Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project. It represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Co. Ready Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region.

0: ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
0: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
0: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೆಎಲ್ಇ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026 ಆಣಿ 27 ಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲಿ ಆಹೆ. ಏರ್ಪೋರ್ಟ್ ರೋಡ್ ಬಸವನಕುರ್ಚಿ ಬೆಳಗಾವ್ ಯೇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲಿ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ BPharm, PharmD, MPharm, PhD. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚೀ ಪ್ರಮುಖ ವೈಶಿಷ್ಟ್ಯ 100 ಅಧಿಕ ವರ್ಷಾಚೀ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ. ಜಗಭರತೀಲ 3,000 ಅಧಿಕ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನ ರಸ್ತೆಯವರಿಗೆ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್, ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜಾಚೆ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಳಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹೆ ಆಣಿ ಕ್ರೀಡಾ ಸುವಿಧಾ ಸುದ್ಧಾ. NAC A+ ಗ್ರೇಡ್ ಆಣಿ NIRF ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆಯ ಗುಣವತ್ತಾಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜ್ಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಂಪರ್ಕ ಕರ 0831247139 ಆಣಿ 9740639702. ವೆಬ್ಸೈಟ್ ಆಹೆ www.kleparm.edu.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಆರೋಗ್ಯದ ಹಾದಿಗೆ ಆಸರೆಯೂ ನಾವು, ವೈದ್ಯಕೀಯ ಲೋಕದ ಹೆಮ್ಮೆಯೂ ನಾವು. ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ನಿಮ್ಮ ವೃತ್ತಿ ಬದುಕಿಗೆ ನಾವೇ ಸಾರಥಿ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ, ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಗೌರವದ ವೃತ್ತಿ ಸೇವೆಗೆ ಇದೇ ಸ್ಫೂರ್ತಿ. ಕೆಎಲ್ಇ ಸಂಸ್ಥೆಯ ಜೊತೆಗೆ ಬೆಳಗಲಿ ನಿಮ್ಮ ಕೀರ್ತಿ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ. KLE ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಆರೋಗ್ಯದ ಹಾದಿಗೆ ಆಸರೆಯು ನಾವು, ವೈದ್ಯಕೀಯ ಲೋಕದ ಹೆಮ್ಮೆಯು ನಾವು. ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು.

ಹೊಸ ಸ್ಟೇಜ್, ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ನಿಮ್ಮ ವೃತ್ತಿ ಬದುಕಿಗೆ ನಾವೇ ಸಾರಥಿ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ, ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಗೌರವದ ವೃತ್ತಿ ಸೇವೆಗೆ ಇದೇ ಸ್ಫೂರ್ತಿ. KLE ಸಂಸ್ಥೆಯ ಜೊತೆಗೆ ಬೆಳಗಲಿ ನಿಮ್ಮ ಕೀರ್ತಿ. KLE ಫಿಸಿಯೋಥೆರಪಿ ಕಾಲೇಜ್ ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. KLE ಸಂಸ್ಥೆ ನಿಮ್ಮ ಯಶಸ್ಸಿನ ಭರವಸೆ.

0: बेळगावचा नवा मानाचा शिखर लक्झरीचा नवा अध्याय. बेळगावकरांनो आलिशान जीवनशैलीच्या नव्या ओळखीला तयार आहात का? घेऊन आलो आहोत तुमच्यासाठी वन लाईफ अंबिका इन्फ्रा बिल्ड अँड कोरे डेव्हलपर्स. शहरातील सर्वात मोठा आणि भव्य गेटेड रेसिडेन्शियल प्रकल्प. हा केवळ निवासी प्रकल्प नाही तर बेळगावच्या जीवनशैलीत घडणारा एक ऐतिहासिक बदल आहे. आधुनिक सुविधा आणि सुसज्ज उत्कृष्ट नियोजनातून साकारलेली एक आलिशान वसाहत. सर्वोत्तम जीवन जगणाऱ्यांसाठी हा भव्य प्रकल्प कोरे डेव्हलपर्स आणि अंबिका ग्रुप यांच्या प्रतिष्ठित संयुक्त उपक्रमातून साकारला जातोय. अनेक वर्षांचा अनुभव, विश्वास आणि दर्जेदार बांधकाम यांचा संगम म्हणजेच वन लाईफ अंबिका इन्फ्रा बिल्ड अँड कोरे डेव्हलपर्स. पूर्ण पारदर्शकता आणि आधुनिक अभियांत्रिकी मानकांनुसार उभारलेले ही घरे मजबूत, सुरक्षित आणि सौंदर्यपूर्ण आहेत. शहरातील प्रतिष्ठित भाग्यनगर नवा क्रॉस येथे वसलेला हा भव्य प्रकल्प 200 आलिशान फ्लॅट सह एक शहरातील शहर आहे. सुरक्षित गेटेड कम्युनिटी, सुंदर बागा, जागतिक दर्जाच्या सुविधा आणि सुसंस्कृत शेजारी हेच आहे इथले खास वैशिष्ट्य. बेळगावचे भविष्य येथे आकार घेत आहे आणि त्याचा भाग होण्याची संधी तुमच्यासाठी सज्ज आहे. आजच तुमच्या स्वप्नातील घर बुक करा. संपर्क 7760477279. साइट ऑफिस अंबिका प्लॅटिनम अंबिका वन लाईफ वन केअर, जिथे आरामाला मिळते काळजीची साथ.
1: KLE Technological University Belagavi 2026-27 praveshagalu prarambha. Dr. MS Sheshagiri Campus Belagavi. KCET code E036, Comet K code E065. 2025-26 ralli 500 kku hechu nemakati offer galu labisive. Vidyarthigalige varshika 16 LPA varagina garishta package dorutide. 150 kku hechu anubhavi shikshakaru hagu 50 kku hechu doctorate padavidaralliddare. Susajjita learning factory, tinkering ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಯುಜಿ ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಐ, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಬಿಸಿಎ, ಎಂಸಿಎ, ಎಂಬಿಎ ಮತ್ತು ಎಂಟೆಕ್ ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ ಎಚ್ಪಿಇ, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08312440322 ಅಥವಾ www.kletech.ac.in ಗೆ ಭೇಟಿ ನೀಡಿ. KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 ರಿಂದ 10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ ಉಪಹಾರ ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482. ಮೊಬೈಲ್ ಸಂಖ್ಯೆ 9448954235.

ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು

0: ಸಂಶೋಧನಾ ಕೇಂದ್ರ ಬೆಳಗಾವಿ, ಇಎನ್ಟಿ ಓಪಿಡಿ ಸಂಖ್ಯೆ 16. ಚಿಕ್ಕೋಡಿಯ ಕೆಎಲ್ಇ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಕೆಎಲ್ಇ ಸಿಇಟಿ 2026-27 ಪ್ರವೇಶಗಳು ಪ್ರಾರಂಭ. ಬಿಇ ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. ಪಿಜಿ ಕೋರ್ಸ್ಗಳು ಎಂಬಿಎ ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು ಎಂಸಿಎ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. ಎಂಬಿಎ ಮಾನ್ಯತೆ ಪಡೆದಿದ್ದು ವಿಟಿಯುನಿಂದ ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. ಯುಪಿಎಸ್ಸಿ, ಕೆಪಿಎಸ್ಸಿ, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. ಸಿಇಟಿ ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.
1: ಕೆಎಲ್ಇ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026-27 ಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲಿ ಆಹೆ. ಏರ್ಪೋರ್ಟ್ ರೋಡ್ ಬಸವನಕುರ್ಚಿ ಬೆಳಗಾವ್ ಯೇಥೆ ಅತ್ಯಾಧುನಿಕ ಸುವಿಧಾನೀ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲಿ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್, ಪಿಎಚ್ಡಿ. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚಿ ಪ್ರಮುಖ ವೈಶಿಷ್ಟ್ಯ 100 ಅಧಿಕ ವರ್ಷಾಚಿ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ. ಜಗಭರತಿಲ್ 3,000 ಅಧಿಕ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನ ರಸ್ತೆಯವರಲ್ಲಿ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್. ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜಾಚೆ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಲಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹ ಆಣಿ ಕ್ರೀಡಾ ಸುವಿಧಾ ಸುತ್ತಾ ನ್ಯಾಕ್ ಎ ಪ್ಲಸ್ ಗ್ರೇಡ್ ಆಣಿ ಎನ್ಐಆರ್ಎಫ್ ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆ. ಗುಣವತ್ತಾ ಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜ್ಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಂಪರ್ಕ ಕರಾ 0312471399 ಆಣಿ 9740639702. ವೆಬ್ಸೈಟ್ ಆಹೆ www.kleefarm.edu.

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
1: ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ಯುಎಇ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಹಲವು ಒಪ್ಪಂದಗಳಿಗೆ ಸಹಿ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಪ್ರಕರಣ, ಮೂವರು ಐಪಿಎಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಭೋಜಶಾಲಾ ಸಂಕೀರ್ಣವನ್ನು ಹಿಂದೂ ದೇವಾಲಯ ಎಂದು ಘೋಷಿಸಿದ ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಪಂಚರಾಷ್ಟಗಳ ಪ್ರವಾಸದ ಮೊದಲ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಯುಎಇಗೆ ಭೇಟಿ ನೀಡಿದ್ದಾರೆ. ಅಬುದಾಬಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಆತ್ಮೀಯವಾಗಿ ಬರಮಾಡಿದ್ದಾರೆ.

0: ಮಾಡಿಕೊಂಡರು. ಪ್ರಧಾನಿ ಅವರ ವಿಮಾನವು ಯುಎಇ ವಾಯು ಪ್ರದೇಶ ಪ್ರವೇಶಿಸುತ್ತಿದ್ದಂತೆಯೇ ಯುಎಇ F-16 ವಿಮಾನಗಳು ಬೆಂಗಾವಲು ಪಡೆಯಾಗಿ ಕಾರ್ಯನಿರ್ವಹಿಸಿದವು. ನಂತರ ನಡೆದ ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ಭದ್ರತಾ ಸಹಕಾರವನ್ನು ಸಾಂಸ್ಥಿಕಗೊಳಿಸುವ ಮಹತ್ವದ ಹೆಜ್ಜೆಯಾದ ಕಾರ್ಯತಂತ್ರದ ರಕ್ಷಣಾ ಪಾಲುದಾರಿಕೆ ಒಪ್ಪಂದಕ್ಕೆ ಎರಡು ಕಡೆಯವರು ಸಹಿ ಹಾಕಿದರು. ಇದೇ ವೇಳೆ ಕಚ್ಚಾ ತೈಲ ಪೂರೈಕೆ ಕುರಿತ ಪ್ರತ್ಯೇಕ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಭಾರತದ ಪಶ್ಚಿಮ ಕರಾವಳಿಯ ವಡಿನಾರ್ನಲ್ಲಿ ಹಡಗು ದುರಸ್ತಿ ಘಟಕ ಸ್ಥಾಪಿಸುವ ಒಪ್ಪಂದಕ್ಕೆ ಉಭಯ ಕಡೆಯವರು ಸಹಿ ಹಾಕಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಯುಎಇ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ವಿವಿಧ ವಲಯಗಳಲ್ಲಿ ಬಲವಾಗಿ ಬೆಳೆಯುತ್ತಲೇ ಇದೆ ಎಂದು ಹೇಳಿದರು. ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಪುಟಪರ್ತಿಯಲ್ಲಿ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ AMCA ಸೌಲಭ್ಯಕ್ಕೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಶಂಕುಸ್ಥಾಪನೆ ನೆರವೇರಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಚಿವ ರಾಜನಾಥ್ ಸಿಂಗ್, ಹೊಸದಾಗಿ ಪ್ರಾರಂಭಿಸಲಾದ ರಕ್ಷಣಾ ಯೋಜನೆಗಳು ರಾಷ್ಟೀಯ ಭದ್ರತೆಯನ್ನು ಬಲಪಡಿಸುತ್ತವೆ, ಕೈಗಾರಿಕಾ ಬೆಳವಣಿಗೆಯನ್ನು ವೇಗಗೊಳಿಸುತ್ತವೆ ಮತ್ತು ಯುವಕರಿಗೆ ದೊಡ್ಡ ಪ್ರಮಾಣದ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುತ್ತವೆ ಎಂದು ಹೇಳಿದರು. ನಿರ್ಣಾಯಕ ಭದ್ರತಾ ಸಂದರ್ಭಗಳಲ್ಲಿ ಭಾರತ ಇನ್ನು ಮುಂದೆ ವಿದೇಶಗಳನ್ನು ಅವಲಂಬಿಸಲು ಸಾಧ್ಯವಿಲ್ಲ. ನಿಜವಾದ ರಾಷ್ಟೀಯ ಭದ್ರತೆಯು ಸ್ವಾವಲಂಬನೆಯ ಮೇಲೆ ಅವಲಂಬಿತವಾಗಿರಬೇಕು ಎಂದರು. ದೇಶೀಯ ರಕ್ಷಣಾ ಉತ್ಪಾದನೆಯು 2014 46,000 ಕೋಟಿ ರೂಪಾಯಿಗಳಿಂದ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದಡಿಯಲ್ಲಿ ಪ್ರಸ್ತುತ 1,54,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. 2014 600 ಕೋಟಿ ರೂಪಾಯಿಯಷ್ಟಿದ್ದ ರಕ್ಷಣಾ ರಫ್ತು ಪ್ರಸ್ತುತ 40,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಇದು ಭಾರತ ಬೆಳೆಯುತ್ತಿರುವ ಜಾಗತಿಕ ಉತ್ಪಾದನಾ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಶ್ಚಿಮ ಬಂಗಾಳ ಸರ್ಕಾರ 3 ಐಪಿಎಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿದೆ. ಕರ್ತವ್ಯ ಲೋಪ, ಸಂತ್ರಸ್ತೆಯ ಪೋಷಕರಿಗೆ ಹಣದ ಬೇಡಿಕೆ ಮತ್ತು ಸರ್ಕಾರದ ಅನುಮತಿ ಇಲ್ಲದೆ ಮಾಧ್ಯಮ ಸಂವಾದಗಳನ್ನು ನಡೆಸಿರುವುದು ಸೇರಿದಂತೆ ಹಲವು ಆರೋಪಗಳ ಮೇಲೆ ಕೋಲ್ಕತ್ತಾ ಪೊಲೀಸ್ ಆಯುಕ್ತ ವಿನೀತ್ ಗೋಯಲ್, ಮಾಜಿ ಉಪ ಆಯುಕ್ತರಾದ ಇಂದಿರಾ ಮುಖರ್ಜಿ ಮತ್ತು ಅಭಿಷೇಕ್ ಗುಪ್ತಾ ಅವರನ್ನು ಅಮಾನತುಗೊಳಿಸಲಾಗಿದೆ. ರಾಜ್ಯ ಸರ್ಕಾರ ಇವರ ವಿರುದ್ದ ಇಲಾಖಾ ತನಿಖೆ ನಡೆಸಲಿದೆ ಎಂದು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಮಾಹಿತಿ ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವೈದ್ಯೆಯಾಗಿದ್ದ ಸಂತ್ರಸ್ತೆಯನ್ನು 2024 ಆಗಸ್ಟ್ನಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಯಿತು. ಆಕೆಯ ಪೋಷಕರು ನ್ಯಾಯಕ್ಕಾಗಿ ನಿರಂತರವಾಗಿ ಪ್ರತಿಪಾದಿಸಿದ್ದಾರೆ ಎಂದರು. ವೈದ್ಯಕೀಯ ಪದವಿ ಕೋರ್ಸ್ಗಳಿಗೆ ಪ್ರವೇಶಕ್ಕಾಗಿ ನಡೆಸುವ ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಮರುಪರೀಕ್ಷೆಯ ದಿನಾಂಕವನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಪ್ರಕಟಿಸಿದ್ದು, June 21 ದೇಶಾದ್ಯಂತ ಮರುಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಈ ತಿಂಗಳ 3 ನಡೆದಿದ್ದ ಪರೀಕ್ಷೆಯ ಪತ್ರಿಕೆ ಸೋರಿಕೆಯಾದ ಆರೋಪದ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿದ್ದು, ಪ್ರಸ್ತುತ ಈ ಪ್ರಕರಣದ ತನಿಖೆಯನ್ನು ಸಿಬಿಐ ನಡೆಸುತ್ತಿದ್ದು, ಅಭ್ಯರ್ಥಿಗಳು ಮತ್ತು ಪೋಷಕರು ಅಧಿಕೃತ ಮಾಹಿತಿಗಾಗಿ ಎನ್ಟಿಎಯ ಅಧಿಕೃತ ಮಾಧ್ಯಮಗಳನ್ನು ಮಾತ್ರ ಅವಲಂಬಿಸುವಂತೆ ಮನವಿ ಮಾಡಲಾಗಿದೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಪ್ರಸ್ತುತ ಚಾಲ್ತಿಯಲ್ಲಿರುವ ಒಎಂಆರ್ ಆಧಾರಿತ ಪರೀಕ್ಷಾ ಪದ್ದತಿಯ ಬದಲಾಗಿ ಮುಂದಿನ ವರ್ಷದಿಂದ ನೀಟ್ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮಾದರಿಯಲ್ಲಿ ನಡೆಸಲಾಗುವುದು ಎಂದು ತಿಳಿಸಿದರು. ಭವಿಷ್ಯದಲ್ಲಿ ಅಕ್ರಮಗಳು ಮರುಕಳಿಸದಂತೆ ಪರೀಕ್ಷಾ ವ್ಯವಸ್ಥೆಯನ್ನು ಬಲಪಡಿಸಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ ಸಚಿವರು, ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನಂಬಿಕೆಯನ್ನು ಮರುಸ್ಥಾಪಿಸಲು ಸರ್ಕಾರ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದರು. ಬದಲಾಗುತ್ತಿರುವ ಜಾಗತಿಕ ಪರಿಸ್ಥಿತಿಗೆ ಅನುಗುಣವಾಗಿ ಸುಧಾರಿತ ಮತ್ತು ಪರಿಣಾಮಕಾರಿ ಬಹುಪಕ್ಷೀಯ ವ್ಯವಸ್ಥೆಯನ್ನು ಮುನ್ನಡೆಸಲು ಭಾರತ ತನ್ನ ಎಲ್ಲಾ ಪಾಲುದಾರ ರಾಷ್ಟಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡಲು ಬದ್ದವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ 2026 ಎರಡನೇ ದಿನದ ಮುಕ್ತ ಅಧಿವೇಶನವನ್ನುದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಅಂತಾರಾಷ್ಟೀಯ ಹಣಕಾಸು ವ್ಯವಸ್ಥೆಯಲ್ಲಿ ತುರ್ತು ಸುಧಾರಣೆಗಳ ಅಗತ್ಯವಿದೆ. ಇಂದಿನ ನೈಜ ಸ್ಥಿತಿಯನ್ನು ಬಿಂಬಿಸುವ ಹಾಗೂ ಉದಯೋನ್ಮುಖ ಮಾರುಕಟ್ಟೆಗಳು ಮತ್ತು ಅಭಿವೃದ್ಧಿಶೀಲ ರಾಷ್ಟಗಳ ಆಕಾಂಕ್ಷೆಗಳಿಗೆ ಸ್ಪಂದಿಸುವ ಜಾಗತಿಕ ವ್ಯವಸ್ಥೆಯ ಪರವಾಗಿ ಭಾರತ ನಿರಂತರವಾಗಿ ಧ್ವನಿ ಎತ್ತುತ್ತಾ ಬಂದಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧ

0: ವಾರ 9-15
1: ನವದೆಹಲಿಯಲ್ಲಿ ನಡೆದ ಬ್ರಿಕ್ಸ್ ಇಂಡಿಯಾ 2026 ವಿದೇಶಾಂಗ ಸಚಿವ ಸಭೆಯ ನೇಪಥ್ಯದಲ್ಲಿ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಇಂದು ಮಲೇಷ್ಯಾದ ವಿದೇಶಾಂಗ ಸಚಿವ ಮೊಹಮ್ಮದ್ ಹಸನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ವೇಳೆ ಭಾರತ ಮಲೇಷ್ಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯ ಪ್ರಗತಿಯನ್ನು ಉಭಯ ನಾಯಕರು ಪರಿಶೀಲಿಸಿದರು. ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯ ಇಂದು ಧಾರ್ ಜಿಲ್ಲೆಯಲ್ಲಿರುವ ಭೋಜಶಾಲಾ ಸಂಕೀರ್ಣವನ್ನು ಹಿಂದೂ ದೇವಾಲಯ ಎಂದು ಘೋಷಿಸಿತು. ಇಲ್ಲಿ ಸರಸ್ವತಿ ದೇವಾಲಯವಿತ್ತು ಮತ್ತು ಆ ಸ್ಥಳವು ಸಂಸ್ಕೃತ ಕಲಿಕೆಯ ಕೇಂದ್ರವಾಗಿತ್ತು ಎಂದು ನ್ಯಾಯಾಲಯ ಹೇಳಿದೆ. ಮುಸ್ಲಿಂ ಸಮುದಾಯ ಇದನ್ನು ಕಮಲ್ ಮೌಲಾ ಮಸೀದಿ ಎಂದು ಕರೆಯುತ್ತಾರೆ. ಮುಸ್ಲಿಮರು ಆ ಸ್ಥಳದಲ್ಲಿ ನಮಾಜ್ ಮಾಡಲು ಅವಕಾಶ ನೀಡಿದ್ದ ಹಿಂದಿನ ಆದೇಶವನ್ನು ನ್ಯಾಯಾಲಯ ರದ್ದುಗೊಳಿಸಿದೆ. ಮಸೀದಿ ನಿರ್ಮಿಸಲು ಪರ್ಯಾಯ ಭೂಮಿಗಾಗಿ ಮುಸ್ಲಿಂ ಕಡೆಯವರು ಸರ್ಕಾರವನ್ನು ಸಂಪರ್ಕಿಸಬಹುದು ಎಂದು ನ್ಯಾಯಾಲಯ ಹೇಳಿದೆ. ನ್ಯಾಯಮೂರ್ತಿಗಳಾದ ವಿಜಯ್ ಕುಮಾರ್ ಶುಕ್ಲಾ ಮತ್ತು ಅಲೋಕ್ ಅವಸ್ಥಿ ಅವರಿದ್ದ ನ್ಯಾಯಪೀಠ ಈ ತೀರ್ಪು ನೀಡಿದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ವರದಿ ಮತ್ತು ಪುರಾತತ್ವ ಶಾಸ್ತ್ರದ ಪುರಾವೆಗಳ ಆಧಾರದ ಮೇಲೆ ನ್ಯಾಯಾಲಯ ಈ ತೀರ್ಮಾನಕ್ಕೆ ಬಂದಿದೆ. ನ್ಯಾಯಾಲಯವು ಭೋಜಶಾಲಾ ಸಂಕೀರ್ಣದ ಆಡಳಿತ ಮತ್ತು ನಿರ್ವಹಣೆಯನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ ಶಾಂತಿಗಾಗಿ ಭಾರತ ಹೆಚ್ಚಿನ ಪಾತ್ರ ವಹಿಸಬಹುದು ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚ್ವಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಇರಾನ್ಗೆ ಸಂಬಂಧಿಸಿದ ಯಾವುದಕ್ಕೂ ಮಿಲಿಟರಿ ಪರಿಹಾರವಿಲ್ಲ. ಹಾರ್ಮೋಜ್ ಜಲಸಂಧಿಯ ಮೂಲಕ ಎಲ್ಲಾ ಹಡಗುಗಳನ್ನು ಸಾಗಿಸಲು ಇರಾನ್ ಸಹಾಯ ಮಾಡಲು ಸಿದ್ದವಾಗಿದೆ ಎಂದು ತಿಳಿಸಿದರು. ಹಾರ್ಮೋಜ್ ಜಲಸಂಧಿಯಲ್ಲಿನ ಪರಿಸ್ಥಿತಿ ಈಗ ತುಂಬಾ ಜಟಿಲವಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಬಗ್ಗೆ ಮಾತುಕತೆಯ ಮೂಲಕ ಇತ್ಯರ್ಥಪಡಿಸುವುದನ್ನು ಹೊರತುಪಡಿಸಿ ಯಾವುದೇ ಪರಿಹಾರವಿಲ್ಲ. ಭಾರತದ ಯಾವುದೇ ರಚನಾತ್ಮಕ ಪಾತ್ರವನ್ನು ಇರಾನ್ ಸ್ವಾಗತಿಸುತ್ತದೆ ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚ್ವಿ ಹೇಳಿದರು. ಲಕ್ನೋದ ಭಾರತರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕನಾ ಕ್ರೀಡಾಂಗಣದಲ್ಲಿಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಂಕಾಕ್ನಲ್ಲಿ ನಡೆಯುತ್ತಿರುವ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ನಲ್ಲಿಂದು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಸೆಮಿಫೈನಲ್ ಪ್ರವೇಶಿಸಿದೆ. ಈ ಜೋಡಿ ಜಪಾನಿನ ಟಕುಮಿ ನೊಮುರ ಮತ್ತು ಯುಇಚಿ ಶಿಮೊಗಾಮಿ ಜೋಡಿಯನ್ನು 21-12 21-13 ಸೆಟ್ಗಳಿಂದ ಸೋಲಿಸಿತು. ಮಹಿಳಾ ಸಿಂಗಲ್ಸ್ನಲ್ಲಿ ವಿಶ್ವದ 12ನೇ ಶ್ರೇಯಾಂಕದ ಮತ್ತು 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ನ ಅಕಾನೆ ಯಮಗುಚಿ ವಿರುದ್ದ 21-19 18-21 15-21 ಸೆಟ್ಗಳಿಂದ ಸೋಲಿಸಿದರು. ಇದಕ್ಕೂ ಮೊದಲು ಅವರು ಡೆನ್ಮಾರ್ಕ್ನ ಅಮಾಲಿ ಶುಲ್ಜ್ ಅವರನ್ನು 21-13 21-15 ನೇರ ಸೆಟ್ಗಳಿಂದ ಸೋಲಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದರು. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ವಿದೇಶ ಭೇಟಿಗಳ ಬಗ್ಗೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪ್ರಶ್ನಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಬ್ಬ ಸಂಸದರು ವಿದೇಶಿ ಭೇಟಿಗಳ ಕುರಿತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಬಹಿರಂಗಪಡಿಸುವುದು ಕಡ್ಡಾಯವಾಗಿದೆ. ಎಫ್ಸಿಆರ್ಐ ಕಾಯ್ದೆ 2010 ನಿಬಂಧನೆಗಳನ್ನು ಅನುಸರಿಸಬೇಕು. ಕಾನೂನಿನ ಮುಂದೆ ಎಲ್ಲ ಭಾರತೀಯರು ಸಮಾನರು. ರಾಹುಲ್ ಗಾಂಧಿ ಅವರಿಗೂ ಇದೇ ಮಾನದಂಡಗಳು ಅನ್ವಯವಾಗಬೇಕು ಎಂದು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುಎಇ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಹಲವು ಒಪ್ಪಂದಗಳಿಗೆ ಸಹಿ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಪ್ರಕರಣ, 3 ಐಪಿಎಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಭೋಜಶಾಲಾ ಸಂಕೀರ್ಣವನ್ನು ಹಿಂದೂ ದೇವಾಲಯ ಎಂದು ಘೋಷಿಸಿದ ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ದ ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
2: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
3: Technology Chikkodi. Admissions open for 2026-27. B courses available: Civil Engineering, Mechanical Engineering, Electronics and Communication Engineering, Computer Science Engineering and Artificial Intelligence and Data Science. PG courses available: Masters of Business Administration and Master of Computer Applications. The college is NBA accredited and has been recognized by Vishweshwaraya Technological University as a Model Engineering College. Career opportunities: 100% placement assistance with recruitment support from more than 50 companies including Infosys, Tata Group and Wipro. Special coaching is provided for UPSC,

ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

0: अब एयर कंडीशन क्लासरूम्स में वर्ल्ड क्लास लैब्स के साथ KLE कॉलेज ऑफ फार्मेसी एयरपोर्ट रोड।
1: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ರೆಮ್ಯಾಟೊಲಜಿ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಡಾಕ್ಟರ್ ಉತ್ಕರ್ಷ ಎಸ್ ಪಾಟೀಲ್ ಅವರು. ಇವರು ರೆಮ್ಯಾಟೊಲಜಿಸ್ಟ್. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಮೇಡಮ್.
2: ನಮಸ್ಕಾರ.
1: ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ರೆಮ್ಯಾಟೊಲಜಿ ಹಾಗೂ SLE ಈ ಒಂದು ವಿಷಯದ ಬಗ್ಗೆ ಮಾತನಾಡೋಣ. ಆದರೆ ಅದರಿಗಿಂತ ಮುಂಚೆ ರೆಮ್ಯಾಟೊಲಜಿ ಅಂದ್ರೇನು, ಅಲ್ಲಿಂದ ಪ್ರಾರಂಭ.
2: ಎಲ್ಲರಿಗೂ ನನ್ನ ನಮಸ್ಕಾರ. ರೆಮ್ಯಾಟೊಲಜಿ ಅನ್ನೋದು ಶಬ್ದ ಜಾಸ್ತಿ ಜನ ಕೇಳಿರ್ಲಿಕ್ಕಿಲ್ಲ. ರೆಮ್ಯಾಟೊಲಜಿ ಒಂದು ಮೆಡಿಕಲ್ ಪ್ರೊಫೆಷನ್, ಮೆಡಿಕಲ್ ಡಿಪಾರ್ಟ್ಮೆಂಟ್. ಇದರಲ್ಲಿ ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಡೀಲ್ ಮಾಡ್ತೀವಿ. ಆಟೋ ಇಮ್ಯೂನ್ ಡಿಸೀಸ್ ಅಂದ್ರೆ ಏನು? ನಮ್ಮ ಶರೀರಕ್ಕೆ ಒಂದು ರೋಗ ನಿರೋಧಕ ಶಕ್ತಿ ಅಥವಾ ರಕ್ಷೆ ಕವಚ ಅಂತ ಇರುತ್ತೆ. ದಟ್ ಇಸ್ ಮೇಡ್ ಅಪ್ ಆಫ್ ವೈಟ್ ಬ್ಲಡ್ ಸೆಲ್ಸ್ ಅಥವಾ ಬಿಳಿ ರಕ್ತ ಕಣ. ಇದು ನಮ್ಮ ಶರೀರನ್ನ ರಕ್ಷಣೆ ಮಾಡುತ್ತೆ ಹೊರಗಡೆಯಿಂದ ಬರೋ ಕೀಟಾಣುಗಳು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್ ಏನಾದ್ರೂ ಬಂದ್ರೆ ನಾವು ಅದನ್ನ ತಡೆಗಟ್ಟಬೇಕು. ಅದಕ್ಕಂತ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಅಂತ ಇರುತ್ತೆ. ಈ ಆಟೋ ಇಮ್ಯೂನ್ ಕಾಯಿಲೆಯಲ್ಲಿ ಏನಾಗುತ್ತೆ ಅಂದ್ರೆ ಈ ಇಮ್ಯುನಿಟಿ ಸಿಸ್ಟಮ್ ಅಥವಾ ನಮ್ಮ ಇಮ್ಯೂನ್ ಸಿಸ್ಟಮ್ ಮಿಸ್ಗೈಡ್ ಆಗ್ಬಿಡುತ್ತೆ. ಅದರಿಂದ ಏನೇ ಇಲ್ಲದೆ ಹೋದ್ರೂ ಅದು ಓವರ್ ಆಕ್ಟಿವ್ ಆಗಿಬಿಟ್ಟು ನಮ್ಮ ಬಾಡಿದು ಹೆಲ್ದಿ ಆರ್ಗನ್ಸ್ ಅಂಗಾಂಗ ಮೇಲೆ ದಾಳಿ ಮಾಡುತ್ತೆ, ತಪ್ಪಾಗಿ ದಾಳಿ ಮಾಡುತ್ತೆ ಮತ್ತೆ ಇನ್ಫ್ಲಮೇಷನ್ ಮಾಡುತ್ತೆ. ಅದರಿಂದ ನಮಗೆ ಬೇರೆ ಬೇರೆ ಆರ್ಗನ್ ಸಿಸ್ಟಮ್ ಇನ್ವಾಲ್ವ್ ಆಗ್ಬೋದು. ಅಂದ್ರೆ ಕೀಳ್ನೋವು ಬರ್ಬೋದು, ಚರ್ಮಕ್ಕೆ ಅಫೆಕ್ಟ್ ಆಗ್ಬೋದು, ಬಾಯಲ್ಲಿ ಹುಣ್ಣು ಆಗ್ಬೋದು, ಕಿಡ್ನಿ ಅಫೆಕ್ಟ್ ಆಗ್ಬೋದು, ಲಂಗ್ಸ್ಗೆ ಅಫೆಕ್ಟ್ ಆಗ್ಬೋದು. ಯಾವ ಆರ್ಗನ್ ಮೇಲೆ ಅದು ದಾಳಿ ಮಾಡುತ್ತೋ ಅದರ ಪ್ರಕಾರ ಬೇರೆ ಬೇರೆ ಸಿಂಪ್ಟಮ್ಸ್ ಅನ್ನು ಕಂಡು ಬರುತ್ತೆ. ಇದಕ್ಕೆ ನಾವು ಆಟೋ ಇಮ್ಯುನಿಟಿ ಅಂತ ಹೇಳುದು. ಆಟೋ ಇಮ್ಯೂನ್ ಡಿಸೀಸಸ್ ತುಂಬಾ ತರ ತರ ಇದಾವೆ. ಈಗ ರೂಮೆಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ಬೋದು, ಕನೆಕ್ಟಿವ್ ಟಿಶ್ಯೂ ಡಿಸೀಸ್ ಅಂತ ಇರುತ್ತೆ, ಅದರಲ್ಲಿ SLE, ಜೋಗ್ರೆನ್ ಸಿಂಡ್ರೋಮ್, ಮತ್ತೆ ಬೇರೆ ಬ್ಯಾಕ್ ಪೇನ್ ಇಂದ ಬರ್ಬೋದು, ಅದಕ್ಕೆ ಆಂಕಲೋಸಿಂಗ್ ಸ್ಪಾಂಡಲೈಟಿಸ್ ಅಂತ ಹೇಳ್ತೀವಿ, ಸೋರಿಯಾಟಿಕ್ ಆರ್ಥ್ರೈಟಿಸ್, ಈ ತರ ಮುಂತಾದ ಕಾಯಿಲೆಗಳಿದಾವೆ. ಇವೆಲ್ಲ ನಾವು ರೂಮೆಟಾಲಜಿಸ್ಟ್ ಡೀಲ್ ಮಾಡ್ತೀವಿ.
1: ಈಗ ಬಹಳ ಮುಖ್ಯವಾಗಿ SLE ಬಗ್ಗೆ ಹೇಳೋಣ. SLE ಅಂದ್ರೆ ಏನು, ಅದ್ರ ಬಗ್ಗೆ ಸ್ವಲ್ಪ.
2: SLE ಅದಕ್ಕೆ ನಾವು ಸಿಸ್ಟಮಿಕ್ ಲೂಪಸ್ ಎರಿಥೆಮೆಟೋಸಿಸ್ ಅಂತ ಹೇಳ್ತೀವಿ, ಆರ್ ಇನ್ ಶಾರ್ಟ್ ಲೂಪಸ್ ಅಂತ ಹೇಳ್ತೀವಿ. ಲೂಪಸ್ ಇದು ಒಂದು ತರದ ಆಟೋ ಇಮ್ಯೂನ್ ಕಾಯಿಲೆ. ಇದರಲ್ಲಿ ಇದು ಯೂಶಲಿ ಹೆಣ್ಮಕ್ಕಳಲ್ಲಿ ಕಂಡು ಬರುತ್ತೆ. 9 to 10 times, 9-10 times ಜಾಸ್ತಿ ಪುರುಷರಕ್ಕಿಂತ ಹೆಣ್ಮಕ್ಕಳಲ್ಲಿ ಕಂಡು ಬರುತ್ತೆ. 20-40 ವಯಸ್ಸಿನ ಮಹಿಳೆಯರಲ್ಲಿ ಜಾಸ್ತಿ ಕಂಡು ಬರೋದು. ಇದರಲ್ಲಿ ಮೇಲೆ ಮೇಲೆ ಪದೇ ಪದೇ ಜ್ವರ ಬರೋದು, ಸುಸ್ತಾಗೋದು, ಹಸಿವೆ ಇಲ್ಲಾರ್ದಂಗೆ ಆಗೋದು, ವೇಟ್ ಲಾಸ್ ಆಗೋದು, ಈ ಥರದೆಲ್ಲ ಲಕ್ಷಣಗಳು ಬಂದ್ಬಿಡುತ್ತೆ. ಸೊ ಕಾಮನ್ ಆಗಿ ಕಂಡು ಬರೋದು ಅಂದರೆ ಇದರಲ್ಲಿ ಮ್ಯಾಲಾರ್ ರ್ಯಾಶ್ ಅಥವಾ ಬಟರ್ಫ್ಲೈ ರ್ಯಾಶ್ ಅಂತ ಹೇಳ್ತೀವಿ. ಅದು ಫೇಸ್ ಮೇಲೆ ಬಟರ್ಫ್ಲೈ ಶೇಪ್ದು ಒಂಥರ ರ್ಯಾಶ್ ಬರುತ್ತೆ. ಬಿಸಿಲಿಗೆ ಹೋದ್ಮೇಲೆ ಅದು ಸ್ಕಿನ್ ಉರುಪೆ ಬರುತ್ತದೆ, ಮತ್ತು ಸ್ಕಿನ್ ಬಿಸಿಲಿಗೆ ಹೋದ್ಮೇಲೆ ಅದು ಜಾಸ್ತಿಯಾಗಿ ಎದ್ದು ಕಂಡು ಬರುತ್ತದೆ. ಸೊ ಯೂಶಲಿ ಅದೇನೋ ಒಂದು ಸ್ವಲ್ಪ ಸ್ಕಿನ್ ಡಿಸೀಸ್ ಇರಬೇಕು ಅಥವಾ ಅಲರ್ಜಿ ಅಂತ ಹೇಳಿ ತುಂಬ ಜನ ಅದನ್ನು ದುರ್ಲಕ್ಷ್ಯ ಮಾಡಿಬಿಡ್ತಾರೆ. ಬಾಯಲ್ಲಿ ಹುಣ್ಣಾಗೋದು, ಬಿಳಿ ರಕ್ತ ಕಣ ಕಮ್ಮಿ ಆಗೋದು, ಇವೆಲ್ಲ ಇದರದ್ದು ಲಕ್ಷಣಗಳಿರುತ್ತವೆ.
1: ಬಹಳ ಮುಖ್ಯವಾಗಿ SLE ಆಗೋ ಕಾರಣ ಏನು, ಅದ್ರ ಬಗ್ಗೆ ನಾವು ತಿಳ್ಕೋಬಹುದಾ? ಏಕೆಂದ್ರೆ ಬಹಳಷ್ಟು ಸಂದರ್ಭಗಳಲ್ಲಿ ಕೆಲವೊಬ್ಬರಿಗೆ ಹೆರಿಡಿಟರಿ ಇದು ಅದು, ಈ ಒಂದು SLE ರೋಗ ಇದು ಆಗ್ಲಿಕ್ಕೆ ಕಾರಣವೇನು?
2: SLE ಇದು ನಾನು ಹೇಳ್ದಂಗೆ ಇದು ಆಟೋ ಇಮ್ಯೂನ್ ಡಿಸೀಸ್. ಇದಕ್ಕೆ ಮಲ್ಟಿಫ್ಯಾಕ್ಟೋರಿಯಲ್ ಕಾಸಸ್ ಅಂತ ಹೇಳ್ತೀವಿ. ಆದರೆ ಅದಕ್ಕೆ ಒಂದು ಸಿಂಗಲ್ ಕಾರಣ ಅಂತ ಇರೋದಿಲ್ಲ. ಯೂಶಲಿ ಜೆನೆಟಿಕ್ ಫ್ಯಾಕ್ಟರ್ಸ್, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇದನ್ನೆಲ್ಲ ಸೇರಿಕೊಂಡು ನಮ್ಮ ಬಾಡಿ ಇಮ್ಯುನಿಟಿ ಮಿಸ್ಗೈಡ್ ಆಗಿ ಆಟೋ ಇಮ್ಯುನಿಟಿ ಆಗ್ಬಿಡುತ್ತೆ. ಆಟೋ ಇಮ್ಯುನಿಟಿದಿಂದ ನಮ್ಮ ಬೇರೆ ಬೇರೆ ಶರೀರದ ಅಂಗಾಂಗಗಳಿಗೆ ಅಫೆಕ್ಟ್ ಆಗುತ್ತೆ. ಇದರಲ್ಲಿ ಮತ್ತೆ ಸಿವಿಯರಿಟಿ ಇರುತ್ತೆ, ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತ. ಮೈಲ್ಡ್ ಅಂದರೆ ಬರೀ ಸ್ಕಿನ್ಗೆ ಅಫೆಕ್ಟ್ ಆಗ್ಬೋದು, ರ್ಯಾಶಸ್ ಬರೋದು, ಮತ್ತೆ ಬಾಯಲ್ಲಿ ಹುಣ್ಣಾಗೋದು, ಮ್ಯೂಕೋಸಲ್ ಅಲ್ಸರ್ ಅಂತ ಹೇಳ್ತೀವಿ ಅದಾಗ್ಬೋದು. ಮಾಡ್ರೇಟ್ ಅಂದರೆ ಜಾಯಿಂಟ್ ಪೇನ್, ಸ್ಕೀಲ್ ನೋವು ಬರ್ಬೋದು, ರಕ್ತ ಕಣಗಳು ಕಡಿಮೆ ಆಗೋದು ಇದಿರುತ್ತೆ. ಸಿವಿಯರಲ್ಲಿ ಬ್ರೈನ್ಗೆ ಅಫೆಕ್ಟ್ ಆಗ್ಬೋದು, ಕಿಡ್ನೀಸ್ಗೆ ಅಫೆಕ್ಟ್ ಆಗ್ಬೋದು, ಲಂಗ್ಸ್ಗೆ ಅಫೆಕ್ಟ್ ಆಗ್ಬೋದು. ಸೊ ಇದು ಈ ತರ ಸಿವಿಯರಿಟಿ ಇರೋದು.
1: ಇದರ ಪತ್ತೆ ಹೇಗೆ, ಡಯಾಗ್ನೋಸ್ ಹೇಗೆ ಮಾಡ್ತಾರೆ ಇದರ ಬಗ್ಗೆ ಸ್ವಲ್ಪ?
2: ಡಯಾಗ್ನೋಸಿಸ್ ಒಂದ್ ಸ್ವಲ್ಪ ಜಾಸ್ತಿ ಟೈಮ್ ಇದು ಮಿಸ್ ಆಗ್ಬಿಡುತ್ತೆ. ಯಾಕಂದ್ರೆ ಜ್ವರ ಬರ್ತಾ ಇದೆ ಅಂತ ಯೂಶಲಿ ಪೇಷಂಟ್ಸ್ ಎಲ್ಲ ಫಿಸಿಷಿಯನ್ ಹತ್ರ ಹೋಗಿರ್ತಾರೆ, ಟೈಫಾಯ್ಡ್, ಮಲೇರಿಯಾ, ಡೆಂಗು ಅಂತ ಒಂದೊಂದ್ಸತಿ ಮಿಸ್ ಡಯಾಗ್ನೋಸ್ ಆಗ್ಬಿಡುತ್ತೆ. ಯಾಕಂದ್ರೆ ಜಾಸ್ತಿ ಇದು ಪತ್ತೆ ಹತ್ತೋದಿಲ್ಲ. ಅದಕ್ಕೆ ಈ ಸತ ಇದು ಮೇ ತಿಂಗಳು ಲೂಪಸ್ ಅವೇರ್ನೆಸ್ ಮಂತ್ ಅಂತ ನಾವು ಆಚರಿಸ್ತಾ ಇದ್ದೀವಿ, ಮತ್ತೆ May 10th ವರ್ಲ್ಡ್ ಲೂಪಸ್ ಡೇ ಅಂತ ಆಚರಿಸ್ತಾ ಇದ್ದೀವಿ. ದಿಸ್ ಇಸ್ ಟು ಕ್ರಿಯೇಟ್ ಅವೇರ್ನೆಸ್ ಅಮಂಗ್ ದ ಪೇಷಂಟ್ಸ್ ಅಬೌಟ್ SLE. ಯಾಕಂದ್ರೆ ಈ ಡಿಸೀಸ್ ಯೂಶಲಿ ಇನ್ವಿಸಿಬಲ್ ಇರುತ್ತೆ. ಸೊ ದ ಥೀಮ್ ಫಾರ್ ದಿಸ್ ಇಯರ್ ಇಸ್ ಟು ಮೇಕ್ SLE ವಿಸಿಬಲ್. ಅದಕ್ಕಾಗಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಪೇಷಂಟ್ಸ್ ಅಲ್ಲಿ. ಈ ತರ ಲಕ್ಷಣಗಳಿತ್ತು ಅಂದ್ರೆ ಆದಷ್ಟು ಬೇಗ ರುಮೆಟೊಲಾಜಿಸ್ಟ್ ಗೆ ಕನ್ಸಲ್ಟ್ ಮಾಡಿ ಅದರದ್ದು ಚಿಕಿತ್ಸೆ ತಗೋಬೇಕು. ಪೇಷಂಟ್ಸ್ ಗೆ ಜ್ವರ ಬರುದು, ತುಂಬಾ ಹೊತ್ತಿಂದ ಜ್ವರ, ಪದೇ ಪದೇ ಜ್ವರ, ತಿಂಗಳಾಂತರ ಜ್ವರ, ಮತ್ತೆ ಎಲ್ಲ ಬ್ಲಡ್ ಟೆಸ್ಟ್ ಮಾಡಿದ್ರು ನೆಗೆಟಿವ್ ಬರುತ್ತೆ, ಹಾಗಾಗಿತ್ತಂದ್ರೆ ಅದು ಆಟೋ ಇಮ್ಯುನಿಟಿ ಏನ್ ಇದೆಯಾ ಅಂತ ಹೇಳಿ ಕೆಲವು ಟೆಸ್ಟ್ಗಳು ಇರ್ತವೆ, ಅವು ಮಾಡಬೇಕಾಗುತ್ತೆ. ಕಾಮನ್ ಆಗಿ ANA ಅಂತ ಟೆಸ್ಟ್ ಮಾಡ್ತೀವಿ. ANA ಪಾಸಿಟಿವ್ ಬಂತು, ಯೂಶಲಿ 90% ಜನರಲ್ಲಿ ANA ಅನ್ನೋದು ಆಂಟಿ ನ್ಯೂಕ್ಲಿಯರ್ ಆಂಟಿಬಾಡಿ ಪಾಸಿಟಿವ್ ಬರುತ್ತೆ. ಆದ್ರೆ ಎಲ್ಲ ANA ಪಾಸಿಟಿವ್ SLE ಅಂತ ಇರೋದಿಲ್ಲ. ನಾವು ಕ್ಲಿನಿಕಲ್ಲಿ ಪೇಷಂಟ್ ನೋಡ್ಬೇಕು, ಪೇಷಂಟ್ಗೆ ಆ ತರ ಸಿಂಪ್ಟಮ್ಸ್ ಇದೆ, ಮತ್ತೆ ANA ಪಾಸಿಟಿವ್ ಇತ್ತು, ಮತ್ತೆ ಬೇರೆ ತರದ ಬ್ಲಡ್ ಟೆಸ್ಟ್ ಇರ್ತಾವೆ, ಸಪೋರ್ಟಿಂಗ್ ಟೆಸ್ಟ್ ಇರ್ತವೆ, ಅದನ್ನೆಲ್ಲ ಚೆಕ್ ಮಾಡಿಕೊಂಡು ದೆನ್ ವಿ ಕ್ಯಾನ್ ಸೇ ದಟ್ ದ ಪೇಷಂಟ್ ಹ್ಯಾಸ್ ರಿಯಲಿ ಗಾಟ್ SLE.
3: ಇಂಪಾರ್ಟೆಂಟ್ ಕ್ವೆಶನ್ ಅಂದ್ರೆ ಇದನ್ನ ಕ್ಯೂರ್ ಮಾಡಬಹುದಾ, ಇದು ಗುಣಪಡಿಸಬಹುದಾದಂತಹ ಒಂದು ರೋಗನ?
2: ಇದು ಹೇಗಿದೆ ಅಂದ್ರೆ ಸ್ವಲ್ಪ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಬೇಕಾಗುತ್ತೆ, ಗುಣ ಪಡುತ್ತೆ. ಇದರಲ್ಲಿ ಏನ್ ಸಾಕಷ್ಟು ಪೇಷಂಟ್ಸ್ ಏನ್ ಮಾಡ್ತಾರೆ, ಒಂದ್ ಎರಡ್ ಮೂರು ತಿಂಗಳ ಟ್ರೀಟ್ಮೆಂಟ್ ತಗೋತಾರೆ, ಸರಿ ಆಯ್ತು ಅಂತ ಬಿಟ್ಬಿಡ್ತಾರೆ. ಸೊ ಅದು ಮಾಡಬಾರ್ದು. ಇದು ಒಂದ್ 3-4 ವರ್ಷವರೆಗೂ ಟ್ರೀಟ್ಮೆಂಟ್ ಕಂಟಿನ್ಯೂ ತಗೋತಾ ಇರಬೇಕು, ಮಾನಿಟರ್ ಮಾಡ್ತಾ ಇರಬೇಕು. ಒಂದೊಂದ್ ಇದು ಕಂಟ್ರೋಲ್ ಅಲ್ಲಿ ಬರುತ್ತೆ, ಯಾಕಂದ್ರೆ ಈಗ ಮಾಡರ್ನ್ ಮೆಡಿಕೇಶನ್ಸ್ ಏನ್ ಬಂದಿದಾವಲ್ಲ, ಅದರಲ್ಲಿ ನಾವು ಮೊದಲೇ ಹೇಗಿತ್ತು, ಬರೀ ಸ್ಟಿರಾಯ್ಡ್ಸ್, HCQS, ಹೈಡ್ರೋಕ್ಸಿಕ್ಲೋರೋಕ್ವಿನ್ ಅಂತ ಟ್ಯಾಬ್ಲೆಟ್ ಇರ್ತದೆ. ಈಗ ತುಂಬಾ ಆಂಟಿ ರುಮ್ಯಾಟಿಕ್ ಡ್ರಗ್ಸ್ ಅಂದ್ರೆ ಡಿಸೀಸ್ ಮಾಡಿಫೈಯಿಂಗ್ ಏಜೆಂಟ್ಸ್, DMARDs ಅಂತ ಹೇಳ್ತೀವಿ, ಮತ್ತೆ ಬಯೋಲಾಜಿಕಲ್ಸ್ ಅಂತ ಡ್ರಗ್ಸ್ ಬಂದಿದಾವೆ. ಅದರಿಂದ ಏನಿದೆ, SLE ನಾವು ಬೇಗ ಆದಷ್ಟು ಬೇಗ ಅದನ್ನ ಕಂಟ್ರೋಲ್ ಅಲ್ಲಿಗೆ ತರಬಹುದು, ಮತ್ತೆ ರೆಮಿಷನ್ ಅಂತ ಹೇಳ್ತೀವಿ, ಅಂದ್ರೆ ಅದನ್ನ ಕಂಟ್ರೋಲ್ ಅಲ್ಲಿ ಇಡಬಹುದು. ಸೊ ನಮ್ಮ ಏಮ್ ಏನಿದೆ ಅಂದ್ರೆ ವಿ ಹ್ಯಾವ್ ಟು ಕೀಪ್ ದ ಡಿಸೀಸ್ ಟು ಆಸ್ ಲೋ, ಡಿಸೀಸ್ ಆಕ್ಟಿವಿಟಿ ಫುಲ್ ಲೋ ಇಡಬೇಕು ಅಥವಾ ರೆಮಿಷನ್ ಅಲ್ಲಿ ತರಬೇಕು. ಆಮೇಲೆ ಆದ್ರೆ ದೀರ್ಘಕಾಲವರೆಗೂ ಪೇಷಂಟ್ಗೆ ಮಾನಿಟರ್ ಮಾಡ್ತಾ ಇರಬೇಕು, ಯಾಕಂದ್ರೆ ಇದು ಯಾವಾಗೂ ಫ್ಲೇರ್ ಅಪ್ ಆಗ್ಬಹುದು. ಅದಕ್ಕೆ ಸಿಂಪ್ಟಮ್ಸ್ ಏನೂ ಇಲ್ಲ, ಆರಾಮಿದ್ರು ಅಂದ್ರೆ ಅಟ್ ಲೀಸ್ಟ್ ಒಂದ್ 6 ಗೆ ಇಯರ್ಲಿ ಒನ್ಸ್ ಚೆಕ್ಅಪ್ ಮಾಡ್ತಾ ಇರಬೇಕು.
3: ಆಹಾರದ ಬಗ್ಗೆ ಅಥವಾ ವ್ಯಾಯಾಮದ ಬಗ್ಗೆ ಹೌ ವಿಲ್ ಇಟ್ ಎಫೆಕ್ಟ್ ಈ ಒಂದು SLE, ಅದರ ಬಗ್ಗೆ ತಿಳಿಸಬಹುದಾ?
2: ಇದರಲ್ಲಿ SLE ಆಗಿದೆ ಅಂತ ಪೇಷಂಟ್ ಅದನ್ನ ನಿರಾಶೆ ಪಡುವಂತದೇನಿಲ್ಲ. ಸೊ ದೇ ಶುಡ್ ನಾಟ್ ಲೂಸ್ ಹೋಪ್. ಇದರಲ್ಲಿ ಕ್ಯೂರ್ ಇದೆ, ತುಂಬಾ ತರದ್ದು ಹೊಸ ಹೊಸ ತರದ್ದು ಮೆಡಿಸಿನ್ಸ್ ಎಲ್ಲ ಬಂದಿದಾವೆ. ಸೊ ವಿ ಕ್ಯಾನ್ ಡೆಫಿನೆಟ್ಲಿ ಕ್ಯೂರ್ SLE ಆರ್ ಬ್ರಿಂಗ್ ಇಟ್ ಅಂಡರ್ ಕಂಟ್ರೋಲ್. ಮತ್ತೆ ಎಕ್ಸಸೈಸ್ ಪಾರ್ಟ್ ಅಂದ್ರೆ ದೇ ಹ್ಯಾವ್ ಟು ಹ್ಯಾವ್ ಅ ಪ್ರಾಪರ್ ಹೆಲ್ದಿ ಲೈಫ್ ಸ್ಟೈಲ್, ಎಕ್ಸಸೈಸ್ ಮಾಡಬೇಕು, ಯೋಗಾಸನ ಮಾಡಬೇಕು. ಇದರಲ್ಲಿ ಒಂದು ಅಪೋಸಿಟ್ ಥಿಂಗ್ ಏನಿದೆ ಅಂದ್ರೆ ನಾವು ಬಿಸಿಲಿಗೆ ಹೋಗಬಾರ್ದು. ಬೇರೆ
3: ಎಕ್ಸಾಕ್ಟ್ಲಿ
2: ಬೇರೆ ಕಾಯಿಲೆನಲ್ಲಿ ನಾವು ಹೇಳ್ತೀವಿ ಹೋಗಿ ಬಿಸಿಲಿಗೆ ಹೋಗ್ಬೇಕು, ವಿಟಮಿನ್ ಡಿ ಸಿಗುತ್ತೆ ಅಂತ ಹೇಳಿ, ಬಟ್ SLE ಒಂದು ರೋಗ ಇದೆ, ಇದರಲ್ಲಿ ನಾವು ಬಿಸಿಲಿಗೆ ಹೋಗಬಾರ್ದು. ಬಿಸಿಲಿಗೆ ಹೋದ್ಮೇಲೆ ಇದು ಸ್ವಲ್ಪ ಫ್ಲೇರ್ ಅಪ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. UV ಕಿರಣದಿಂದ ಇದು SLE ಫ್ಲೇರ್ ಅಪ್ ಆಗುತ್ತೆ. ಅದಕ್ಕೆ ನಾವು ಪೇಷಂಟ್ಸ್ಗೆ ಬಿಸಿಲಿಗೆ ಹೋಗ್ಬೇಡಿ ಅಂತ ಹೇಳ್ತೀವಿ. ಬಿಸಿಲಿಗೆ ಹೋಗ್ಬೇಕಾದ್ರೂ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು, ಅಂಬ್ರೆಲಾ ಯೂಸ್ ಮಾಡಬೇಕು, ಶೇಡ್ಸ್ ಯೂಸ್ ಮಾಡಬೇಕು.
3: ಬಹಳ ಮುಖ್ಯವಾಗಿ ಈಗಂತರೂ ಹೀಟ್ ವೇವ್ ನಡೆದಿದೆ, ಅಂತ ಸಂದರ್ಭದಲ್ಲಿ ಕೇಳುಗರಲ್ಲಿ ಎಷ್ಟೋ ಜನ SLE ಇರಬಹುದು, ಅವರಿಗೆ ಏನ್ ಹೇಳಿಕ್ ಇಷ್ಟಪಡ್ತೇವೆ ವಿತ್ ರೆಸ್ಪೆಕ್ಟ್ ಟು ಸಮರ್ ಕೇರ್?
2: ಹೊರಗಡೆ ಹೋಗೋಕ್ಕಿಂತ ಮುಂಚೆ ಎಕ್ಸ್ಪೋಸ್ಡ್ ಪಾರ್ಟ್ಸ್ಗೆ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು, ಅಟ್ ಲೀಸ್ಟ್ 30 ಬಿಫೋರ್ ಗೆಟಿಂಗ್ ಔಟ್ ಇನ್ ಟು ದ ಸನ್. ಮತ್ತೆ ದೇ ಶುಡ್ ಯೂಸ್ ಅಂಬ್ರೆಲಾಸ್, ದೇ ಶುಡ್ ಕವರ್ ದ ಫೇಸ್, ಮತ್ತು ಆದಷ್ಟು ಬಿಸಿಲಿಗೆ ಹೋಗೋದು ತಡೆಗಟ್ಟಬೇಕು. ಮತ್ತು ಬಿಸಿಲಿಗೆ ಹೋದ್ಮೇಲೆ ಸ್ಕಿನ್ ಕೆಂಪಾಗೋದು ಆ ಥರದ್ದು ಏನಾದರೂ, ಬೇರೆ ಯಾರಿಗೆ ಯಾರಿಗೂ ಗೊತ್ತಿಲ್ಲ SLE ಇದೆ ಅಂತ, ಸ್ಕಿನ್ ರ್ಯಾಶ್ ಬರೋದು, ಬಟರ್ಫ್ಲೈ ರ್ಯಾಶ್ ಆ ಥರದ್ದು ಏನಾದರೂ ಕಂಡು ಬಂತು ಅಂದರೆ ಬೇಗನೆ ರುಮೆಟೊಲಾಜಿಸ್ಟ್ಗೆ ಕನ್ಸಲ್ಟ್ ಮಾಡಬೇಕು.
3: ಬಹಳ ಮುಖ್ಯವಾಗಿ ಈ ಒಂದು ಮೇ ತಿಂಗಳಲ್ಲಿ ಏನೋ ಸೆಲೆಬ್ರೇಟ್ ಮಾಡ್ತಾರಂತಾರೆ, ಯಾವೆಲ್ಲ ಚಟುವಟಿಕೆಗಳು ಅದರಲ್ಲಿರುತ್ತೆ, ಎನಿ ಆಕ್ಟಿವಿಟೀಸ್ ವಿಚ್ ಯು ಪರ್ಫಾರ್ಮ್ ಫಾರ್ ದ ಅವೇರ್ನೆಸ್, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
2: ರುಮೆಟೊಲಾಜಿಸ್ಟ್ ಆಲ್ ಓವರ್ ಇಂಡಿಯಾ, ವಿ ಆಲ್ ಆರ್ ಡೂಯಿಂಗ್ ದಿಸ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಫಾರ್ SLE. ಸೊ ವಿ ಡೂ ಪೇಷಂಟ್ ಅವೇರ್ನೆಸ್ ಪ್ರೋಗ್ರಾಮ್, ಅದಕ್ಕೆ ಎಜುಕೇಷನ್ ಅಂತ ಕೊಡ್ತೀವಿ. ನಮ್ಮ ಕ್ಲಿನಿಕಲ್ಲೂ ನಾವು ಪೇಷಂಟ್ಗೆ ಅವೇರ್ನೆಸ್ ಅಂತ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ವಿ ಆರ್ ಆಲ್ಸೋ ಕಂಡಕ್ಟಿಂಗ್ CMEs ಟು ಹೆಲ್ಪ್ ಅದರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಟು ಐಡೆಂಟಿಫೈ ದರ್ ಇಸ್ ಸಮಥಿಂಗ್ ಕಾಲ್ಡ್ SLE ಆ್ಯಂಡ್ ವಾಟ್ ಆರ್ ದ ಅರ್ಲಿ ಫೀಚರ್ಸ್ ಟು ಡಯಾಗ್ನೋಸ್ SLE. ಆ್ಯಂಡ್ ವಿ ಆರ್ ಆಲ್ಸೋ ಹೆಲ್ಪಿಂಗ್ ಔಟ್ ಪೇಷಂಟ್ಸ್, ವಿ ಆರ್ ಗಿವಿಂಗ್ ಸಮ್ ವಿ ಆರ್ ಕಂಡಕ್ಟಿಂಗ್ ಕ್ಯಾಂಪ್ಸ್ for early diagnosis and screening of SLE. So all these all the rheumatologists all over India are conducting during the month of May.
3: ಬಹಳ ಉತ್ತಮ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ರುಮ್ಯಾಟೊಲಾಜಿ ಹಾಗೂ SLE ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ರುಮ್ಯಾಟೊಲಾಜಿಸ್ಟ್ ಡಾಕ್ಟರ್ ಉತ್ಕರ್ಷ ಎಸ್ ಪಾಟೀಲ್ ಅವರು. ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.
4: ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಅದು ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣು

ಹಂಗೆ ಅದು ಅದಲ್ಲ, ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂತಹ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ ಅವರು, ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರು ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸೋದು ರೇಡಿಯೋದ ಕೆಲಸ.

0: Family Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ವಿರಾಮದ ನಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮವಿದು. ಇವತ್ತಿನ ಕಾರ್ಯಕ್ರಮದ ವಿಷಯ ರಿಮ್ಯಾಟೊಲಜಿ ಹಾಗೂ SLE ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ಉತ್ಕರ್ಷ ಎಸ್ ಪಾಟೀಲ್ ಅವರು. ಡಾಕ್ಟರ್ ಮೇಡಮ್, ಈಗ ಬಹಳ ಮುಖ್ಯವಾಗಿ ರ್ಯಾಶಸ್ ಬಗ್ಗೆ ಹೇಳಿದ್ರೆ ಎಕ್ಸ್ಟ್ರೀಮ್ ಫಟೀಗ್ ಅಂದ್ರೆ ಸುಸ್ತಿ ಅಂತ ಹೇಳಿದ್ರಿ, ಇಂಥ ಒಂದು ಸಂದರ್ಭದಲ್ಲಿ ಅದರೊಂದಿಗೆ ಜಾಯಿಂಟ್ ಪೇನ್ ಅಂತ ಹೇಳಿದ್ರಿ, ಹೊರಗಡೆ ಹೋಗಬಾರ್ದು ಇಂಥ ಬಿಸಿಲಲ್ಲಿ ಅಂತ ಹೇಳಿದ್ರಿ. ಈಗ ಬಹಳಷ್ಟು ಜನರು ಇದನ್ನ ನಿರ್ಲಕ್ಷ್ಯ ಪಡ್ತಾರೆ. ವಾಟ್ ಈಸ್ ದ ಎಕ್ಸ್ಟ್ರೀಮ್ ಸಿಂಪ್ಟಮ್ಸ್, ಈ ಒಂದು SLE ಎಕ್ಸ್ಟ್ರೀಮ್ ಸಿಂಪ್ಟಮ್ಸ್ ಏನಾಗಿರಬಹುದು?
2: ಮೈಲ್ಡ್ ಅಂಡ್ ಮಾಡರೇಟ್ ಡಿಸೀಸ್ ಅಂತ ನಾನು ಹೇಳಿದ್ದೀನಿ. ಎಕ್ಸ್ಟ್ರೀಮ್ ಆಗಿ ಹೇಗದೆ ಅಂದರೆ ಇದು ಕಿಡ್ನಿಗೆ ಅಫೆಕ್ಟ್ ಆಗ್ಬೋದು, ಕಿಡ್ನಿಗೆ ಅಫೆಕ್ಟ್ ಆಗ್ಬೋದು, ಅದರಲ್ಲಿ ಮುಖಕ್ಕೆ ಊತ ಬರ್ಬೋದು, ಕಾಲಿಗೆ ಸ್ವೆಲ್ಲಿಂಗ್ ಬರ್ಬೋದು, ಕಾಲು ಊತ ಬರೋದು. ಸೊ ಇದನ್ನು ನಾವು ಕಂಡುಹಿಡಿಬೇಕಾದ್ರೆ ಯೂರಿನ್ ಟೆಸ್ಟ್ ಮಾಡ್ತೀವಿ. ಯೂರಿನಲ್ಲಿ ಪ್ರೋಟೀನ್ ಹೋಗ್ತಾ ಇದೆಯಾ ಅಂತ ಚೆಕ್ ಮಾಡ್ತೀವಿ, ಅದಕ್ಕೆ ಪ್ರೋಟೀನ್ ಯೂರಿಯಾ ಅಂತ ಹೇಳ್ತೀವಿ. ಮತ್ತೆ ಕೆಲವಷ್ಟು ಬ್ಲಡ್ ಟೆಸ್ಟು ಇದ್ದೇವೆ, ಅಂದರೆ ಸೀರಮ್ ಕ್ರಿಯೇಟಿನಿನ್ ಅಂತ ಚೆಕ್ ಮಾಡ್ತೀವಿ, ಕಾಂಪ್ಲಿಮೆಂಟ್ಸ್ ಅಂತ ಚೆಕ್ ಮಾಡ್ತೀವಿ, C3 C4, ಅವೆಲ್ಲ ಕಡಿಮೆ ಆಗಿತ್ತು ಅಂದರೆ ಕಿಡ್ನಿಗೆ ಅಫೆಕ್ಟ್ ಆಗ್ತಾ ಇದೆಯಾ ಅಂತ ನಾವು ಅದನ್ನೇ ಸಸ್ಪೆಕ್ಟ್ ಮಾಡ್ತೀವಿ. ಅವಾಗ ಅಲ್ಟ್ರಾಸೌಂಡು ಮಾಡ್ತೀವಿ, ಕಿಡ್ನಿ ಸೈಜ್ ಎಷ್ಟಿದೆ ನೋಡಿಕೊಂಡು, ಆ್ಯಂಡ್ ಕಿಡ್ನಿಗೆ ಅಫೆಕ್ಟ್ ಆಗಿದೆ ಅಂತ ನಮಗೆ ಸ್ವಲ್ಪ ಸಸ್ಪಿಷನ್ ಬಂತಂದರೆ ಕಿಡ್ನಿ ಬಯೋಪ್ಸಿ ಅಂತ ಮಾಡಬೇಕಾಗುತ್ತೆ. ಕಿಡ್ನಿ ಬಯೋಪ್ಸಿಯಲ್ಲಿ ನಾವು ಅದನ್ನು ಗ್ರೇಡಿಂಗ್ ಮಾಡ್ತೀವಿ, ಅದರಲ್ಲಿ ಕಿಡ್ನಿದು ಒಂದು ಸ್ವಲ್ಪ ಟಿಶ್ಯೂ ತೊಗೊಂಡು ಮೈಕ್ರೋಸ್ಕೋಪಲ್ಲಿ ಚೆಕ್ ಮಾಡ್ತೀವಿ. SLE ಅಂತ ಅಫೆಕ್ಟ್ ಆಗಿತ್ತು, ಅದಕ್ಕೆ ಲೂಪಸ್ ನೆಫ್ರೈಟಿಸ್ ಅಂತ ಹೇಳೋದು, ಅದು ಇತ್ತಂದರೆ ಅದು ಸ್ವಲ್ಪ ಸಿವಿಯರ್ ಮತ್ತು ಲೈಫ್ ಥ್ರೆಟ್ನಿಂಗ್ ಇರುತ್ತೆ. ಸೊ ಅದಕ್ಕೆ ನಾವು ತಕ್ಷಣವೇ ಕಂಡುಹಿಡಿದು ಅದನ್ನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು, ಇಲ್ಲಾಂದರೆ ಕಿಡ್ನಿ ಫೇಲ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕಂತ ನಾವು ಅದನ್ನು ಬೇಗನೆ ಅದನ್ನು ಪತ್ತೆ ಹಚ್ಚಿ ಅದರದ್ದು ಟ್ರೀಟ್ಮೆಂಟ್ ಇರುತ್ತೆ ಅದನ್ನು ಸ್ಟಾರ್ಟ್ ಮಾಡಿಬಿಡಬೇಕು.
1: ಪ್ರೆಗ್ನೆಂಟ್ ವುಮೆನ್ ಬಗ್ಗೆ ಸ್ವಲ್ಪ ಮಾತನಾಡೋಣ, ಅವರಿಗೆ ಯಾವ ರೀತಿ ಕಾಳಜಿಯನ್ನು ತಗೋಬೇಕು ಅದ್ರ ಬಗ್ಗೆ ತಿಳಿಸಿ.
2: SLE ನಾನು ಹೇಳಿದಾಗ ಇದು 20-40 ವಯಸ್ಸಿನ ಮಹಿಳೆಯರಿಗೆ ಜಾಸ್ತಿ ಕಂಡುಬರೋದು. ಸೊ ಇದು ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಲ್ಲಿ ಕಂಡುಬರೋದು. ಸೊ ಎಷ್ಟೋ ಜನಕ್ಕೆ ಅನಿಸುತ್ತೆ ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ. ಪ್ರೆಗ್ನೆನ್ಸಿಯಲ್ಲಿ ಪ್ರಾಬ್ಲಮ್ ಆಗೋದು ಚಾನ್ಸ್ ತುಂಬ ಕಮ್ಮಿ ಆಗಿದೆ ಈಗ, ಆದರೆ ಸ್ವಲ್ಪ ಕಾಷನ್ಸ್ ಪ್ರಿಕಾಷನ್ಸ್ ನಾವು ಅದನ್ನು ನೋಡ್ಕೋಬೇಕು. ಒಂದಂದರೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ಅಟ್ಲೀಸ್ಟ್ 1-6 months ಡಿಸೀಸ್ ಕಂಟ್ರೋಲಲ್ಲಿ ಇರಬೇಕು, ಅದು ರೂಮಟೊಲಜಿಸ್ಟ್ ಹತ್ರ ರೆಗ್ಯುಲರ್ ಆಗಿ ಫಾಲೋಅಪ್ ಮಾಡ್ತಾ ಇರಬೇಕು. ಲಾಸ್ಟ್ 6 months ಇಂದ ಏನು ಫ್ಲೇರಪ್ ಆಗಿಲ್ಲ ಮತ್ತು ಡಿಸೀಸ್ ಕಂಟ್ರೋಲಲ್ಲಿ ಇದೆ ಅಂತಂದರೆ ಪ್ರೆಗ್ನೆನ್ಸಿ ನಾವು ಪ್ಲಾನ್ ಮಾಡ್ಕೋಬೇಕು. ಸೊ ಪೇಷಂಟ್ಸ್ ಯಾವಾಗ ರೂಮಟೊಲಜಿಸ್ಟ್ ಹತ್ರ ಬಂದರೆ ನಾನು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ದೀನಿ ಅಂತ ಮೊದಲಾಗಿ ಹೇಳಿಕೊಟ್ರೆ ಒಳ್ಳೆಯದಾಗುತ್ತೆ. ಯಾಕಂದರೆ ನಾವು ಕೆಲವೊಂದು ಮೆಡಿಸಿನ್ಸ್ ಇರ್ತವೆ, ನಾವು ಅದನ್ನು ಪ್ರೆಗ್ನೆನ್ಸಿನಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಬರಲ್ಲ, ಅದನ್ನು ಅಟ್ಲೀಸ್ಟ್ ಒಂದು 3-4 months ಮುಂಚೆನೇ ನಾವು ಸ್ಟಾಪ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಮುಂಚಾಗಿ ರೂಮಟೊಲಜಿಸ್ಟಿಗೆ ಹೇಳಿದರೆ ಇಟ್ ವುಡ್ ಬಿ ಬೆಟರ್. ಆ್ಯಂಡ್ ಆಲ್ವೇಸ್ ಯು ನೀಡ್ ಟು ಪ್ಲಾನ್ ಯುವರ್ ಪ್ರೆಗ್ನೆನ್ಸಿ, ಎಸ್ಪೆಷಲಿ ವೆನ್ ಯು ಹ್ಯಾವ್ ಗಾಟ್ SLE. ಯಾಕಂದರೆ ಇದೆಲ್ಲ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರುತ್ತೆ, ಅದನ್ನು ನಾವು ತಡೆಗಟ್ಟಬೇಕು. ಮೂರನೇದಂದರೆ ಇದರಲ್ಲಿ ಆಟೋ ಆ್ಯಂಟಿಬಾಡೀಸ್ ಅಂತ ಚೆಕ್ ಮಾಡ್ತಿರ್ತೀವಿ. SLE ಡಯಾಗ್ನೋಸ್ ಮಾಡೋಕ್ಕೂ ಆ್ಯಂಟಿ ANA ಪ್ರೊಫೈಲ್ ಅಂತ ಮಾಡ್ತೀವಿ, ಅದರಲ್ಲಿ ಸ್ವಲ್ಪ ಕೆಲವು ಆ್ಯಂಟಿಬಾಡೀಸ್ ಇರ್ತವೆ, ಆ್ಯಂಟಿರೋ ಆ್ಯಂಟಿಲ ಅಂತ, ಇದೆಲ್ಲ ಆ್ಯಂಟಿಬಾಡೀಸ್ ನಾವು ಚೆಕ್ ಮಾಡ್ತಾ ಇರಬೇಕು. ಯಾಕಂದರೆ ಈ ಆ್ಯಂಟಿಬಾಡೀಸ್ ಪಾಸಿಟಿವ್ ಇತ್ತು ಅಂದರೆ ಒಂದೊಂದ್ಸತಿ ಬೇಬಿ ಹಾರ್ಟ್ಗೆ ಎಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದೇನಾದರೂ ಪಾಸಿಟಿವ್ ಇತ್ತಂದರೆ ನಾವು ಪ್ರೆಗ್ನೆನ್ಸಿದು 4th month ಸ್ವಲ್ಪ ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾ ಇರಬೇಕಾಗುತ್ತೆ. ಆಮೇಲೆ 4th ಅಂದರೆ ಆಪ್ಲಾ ಸಿಂಡ್ರೋಮ್ ಅಂತ ಹೇಳ್ತೀವಿ.

0: ಆಪ್ಲ ಅಂತ ಇರುತ್ತೆ, ಆಪ್ಲ ಆಂಟಿಬಾಡೀಸ್. ಇದು ಆಂಟಿಬಾಡೀಸ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಬ್ಲಡ್ ಅನ್ನು ಜಾಸ್ತಿ ಕ್ಲಾಟ್ ಮಾಡುತ್ತೆ, ಬ್ಲಡ್ ಕ್ಲಾಟ್ ಆಗ್ಬೋದು, ಅದೇ ತರ ಗರ್ಭಪಾತ ಆಗ್ಬೋದು, ಇಲ್ಲ ಫೀಟಲ್ ಡೆತ್ ಆಗ್ಬೋದು, ಸೊ ಅಬಾರ್ಷನ್ಸ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋ ಮುಂಚ ಆಪ್ಲಾ ಆಂಟಿಬಾಡೀಸ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಅದು ಇತ್ತು ಅಂದ್ರೆ ನಾವು ಒಂದ್ ಸ್ವಲ್ಪ ರಕ್ತ ತಿಳುವಾಗುವಂಗೆ ಆಸ್ಪಿರಿನ್ ಮತ್ತೆ ಹೆಪಾರಿನ್ ಇಂಜೆಕ್ಷನ್ಸ್ ಇರ್ತವೆ, ಅದನ್ನ ತಗೊಳ್ಳಕಂತ ಹೇಳ್ತೀವಿ. ಬಟ್ ಮೋಸ್ಟ್ ಆಫ್ ದೆಮ್ ಕ್ಯಾನ್ ಕಂಟಿನ್ಯೂ ದರ್ ಪ್ರೆಗ್ನೆನ್ಸಿ ಅಂಡ್ ದೇ ಹ್ಯಾವ್ ಅ ಸಕ್ಸಸ್ಫುಲ್ ಔಟ್ಕಮ್. ಅಬ್ಸಲ್ಯೂಟ್ ಕಾಂಟ್ರಾಇಂಡಿಕೇಶನ್, ಪ್ರೆಗ್ನೆನ್ಸಿ ಪ್ಲಾನ್ ಮಾಡಲೇಬಾರದು ಅನ್ನೋದು ಒಂದೆರಡು ಕಾಂಟ್ರಾಇಂಡಿಕೇಶನ್ ಇರುತ್ತದೆ. ಈಗ ಲೂಪಸ್ ನೆಫ್ರೈಟಿಸ್ ಆಗಿ ಕಿಡ್ನಿ ಎಂಡ್ ಸ್ಟೇಜ್ ರಿನಲ್ ಡಿಸೀಸ್ ಇದೆ ಅಂದರೆ ಆಲ್ರೆಡಿ ಕಿಡ್ನೀಸ್ ಅಫೆಕ್ಟ್ ಆಗಿದೆ ಅಂದರೆ ನಾವು ಯೂಶಲಿ ಹೇಳ್ತೀವಿ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋದು ಬೇಡ, ಯಾಕಂದರೆ ಇದರಲ್ಲಿ ಮದರ್ ಲೈಫ್ಗೆ ಅಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಪಲ್ಮನರಿ ಹೈಪರ್ ಟೆನ್ಷನ್ ಅಂತ ಇರುತ್ತೆ. ಪಲ್ಮನರಿ ಆರ್ಟ್ರೀಸಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಯಿತು ಅಂದರೆ ಸಿವಿಯರ್ ಪಲ್ಮನರಿ ಹೈಪರ್ ಟೆನ್ಷನ್. ಅದು ಇತ್ತು ಅಂದರೆ ವಿ ಜನರಲಿ ಆಸ್ಕ್ ದೆಮ್ ಟು ಅವಾಯ್ಡ್ ಪ್ರೆಗ್ನೆನ್ಸಿ.
1: ಇಂಪಾರ್ಟೆಂಟ್ ಆಗಿ ಒಂದು ಪ್ರಶ್ನೆ ಏನಂದ್ರೆ, ಇಸ್ ದಿಸ್ ಅ ಲಾಂಗ್ ಟರ್ಮ್ ಆರ್ ಅ ಶಾರ್ಟ್ ಟರ್ಮ್ ಇಲ್ನೆಸ್?
0: ಟು ಬಿ ಫ್ರ್ಯಾಂಕ್, ಇಟ್ ಈಸ್ ಅ ಲಾಂಗ್ ಟರ್ಮ್ ಇಲ್ನೆಸ್. ಬಟ್ ವಿ ನೀಡ್ ಪ್ರಾಪರ್ ಕೇರ್, ಪ್ರಾಪರ್ ಮಾನಿಟರಿಂಗ್ ಆ್ಯಂಡ್ ಪ್ರಾಪರ್ ಟ್ರೀಟ್ಮೆಂಟ್. ಆ್ಯಂಡ್ ದೇ ಶುಡ್ ನಾಟ್ ಗೆಟ್, ಸಿನ್ಸ್ ಇಟ್ ಇಸ್ ಅ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ತುಂಬ ಜನ ಏನು ಮಾಡ್ತಾರೆ, ಆಯಿತು ಕಮ್ಮಿ ಆಗಿಲ್ಲ ಬೇರೆ ಆಲ್ಟರ್ನೇಟಿವ್ ಮೆಡಿಸಿನ್ ಅಂತ ಹೋಗ್ಬಿಡ್ತಾರೆ. ಸೊ ಆಲ್ಟರ್ನೇಟಿವ್ ಮೆಡಿಸಿನ್ ಹೋದರೆ ದೇ ವಿಲ್ ಆಲ್ಸೋ ನಾಟ್ ಬಿ ನೋಯಿಂಗ್. ಸೊ ಇಟ್ ಈಸ್, ಇಫ್ ಸಂಬಡಿ ಇಸ್ ಟೆಲಿಂಗ್ ದಟ್ ದೇರ್ ಇಸ್ ಅ ಕ್ಯೂರ್ ಫಾರ್ ಎಸಿಲಿ ದೆನ್ ದೇ ಆರ್ ರಾಂಗ್, ಇಸ್ ವಾಟ್ ಐ ಸಿ. ವಿ ಕ್ಯಾನ್ ಡೆಫಿನೆಟ್ಲಿ ಬ್ರಿಂಗ್ ಕಂಟ್ರೋಲ್ ಟು ದಟ್ ಎಸಿಲಿ ಸಿಂಪ್ಟಮ್ಸ್ ಆ್ಯಂಡ್ ಡಿಸೀಸ್, ಬಟ್ ವಿ ಕೆನಾಟ್ ಸೇ ದಟ್ ಇಟ್ ಹ್ಯಾಸ್ ಕ್ಯೂರ್ಡ್ ಕಂಪ್ಲೀಟ್ಲಿ ಇನ್ ಮೋಸ್ಟ್ ಆಫ್ ದ ಟೈಮ್ಸ್. ಅದಕ್ಕೆ ನಾವು ರೆಗ್ಯುಲರ್ ಆಗಿ ಫಾಲೋಅಪ್ ಮಾಡಬೇಕು. ವಿ ಕ್ಯಾನ್, ವಿ ಯೂಶಲಿ ರೆಡ್ಯೂಸ್ ದ ಡೋಸೇಜ್ ಆಫ್ ದ ಡ್ರಗ್ಸ್ ಆ್ಯಂಡ್ ಕೀಪ್ ಇಟ್ ಆಸ್ ಮಿನಿಮಲ್ ಆಸ್ ಪಾಸಿಬಲ್. ಅದನ್ನು ನಾವು ಮೇಂಟೆನೆನ್ಸ್ ಅಂತ ಹೇಳ್ತೀವಿ. ಇನಿಷಿಯಲಿ ಡಿಸೀಸ್ ಸಿಂಪ್ಟಮ್ಸ್ ಎಲ್ಲ ಜಾಸ್ತಿ ಇರುವಾಗ ನಾವು ಒಂದು ಸ್ವಲ್ಪ ಜಾಸ್ತಿ ಮೆಡಿಕೇಶನ್ ಕೊಡ್ತೀವಿ, ಅವಾಗ ಸ್ಟಿರಾಯ್ಡ್ಸು ಕೊಡ್ಬೋದು ನಾವು. ಬಟ್ ಸ್ಟಿರಾಯ್ಡ್ಸ್ ಕೊಟ್ರು ಆಫ್ಟರ್ ಓವರ್ 3-4 months ಅದನ್ನು ಟೇಪರ್ ಮಾಡಿ ಆಸ್ ಲೋ ಎಸ್ ಪಾಸಿಬಲ್, ಲೋವೆಸ್ಟ್ ಪಾಸಿಬಲ್ ಡೋಸಲ್ಲಿ ನಾವು ಮೇಂಟೈನ್ ಮಾಡಿ ಅದನ್ನು ನಾವು ಡಿಸೀಸನ್ನು ಕಂಟ್ರೋಲಲ್ಲಿ ತರ್ತೀವಿ. ಈಗಿರೋ ಎಲ್ಲ ಮೆಡಿಕೇಶನ್ಸಲ್ಲಿ ಜಾಸ್ತಿ ಸೈಡ್ ಇಫೆಕ್ಟ್ಸ್ ಅದೇನಿರೋದಿಲ್ಲ, ನಾವು ಮಾನಿಟರ್ ಮಾಡ್ತಾನೆ ಇರ್ತೀವಿ. ಅದಕ್ಕೆ ರ್ಯೂಮಟೊಲಜಿಸ್ಟ್ ಹತ್ರ ಕನ್ಸಲ್ಟ್ ಮಾಡಿಕೊಂಡು ರೆಗ್ಯುಲರ್ ಫಾಲೋಅಪ್ ಮಾಡ್ತಾ ಇದ್ರೆ ಒಳ್ಳೇದು.
1: ಮೇಡಮ್, ಈಗ ತಾವು ಹೇಳಿದ್ರಿ ಮೆಡಿಸಿನ್ನಲ್ಲಿ ಅಡ್ವಾನ್ಸ್ಮೆಂಟ್ ಆಗಿದೆ, ಇನ್ನೂ ಸ್ವಲ್ಪ ತಿಳಿಸಿ ಅದ್ರ ಬಗ್ಗೆ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಸೆಲ್ಫ್ ಮೆಡಿಕೇಶನ್ ಬಹಳ ಜಾಸ್ತಿ ಆಗಿದೆ. ಹ್ಯಾವ್ ಯು ಎನ್ಕೌಂಟರ್ಡ್ ಸಚ್ ಪೇಷಂಟ್ಸ್? ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಎಷ್ಟು ಈಗ ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಸ್ಟಿರಾಯ್ಡ್ಸ್, ವೆನ್ ದೇ ಟೇಕ್ ಸ್ಟಿರಾಯ್ಡ್ಸ್ ಐ ಫೀಲ್ ಬೆಟರ್. ಕೋವಿಡ್ ಅಲ್ಲಿ ಅದೇ ಆಯಿತು, ತುಂಬ ಜನ ಪೇಷಂಟ್ಸ್ಗೆ ದೇ ಕುಡಂಟ್ ಕಮ್ ಟು ಅವರ್ ರ್ಯೂಮಟೊಲಜಿಸ್ಟ್ ಆ್ಯಂಡ್ ದೇ ಗೂಗಲ್ ಅಲ್ಲಿ ಅಲ್ಲಿ ಇಲ್ಲಿ ನೋಡಿಕೊಂಡು ಅದು ಕಮ್ಮಿ ಆಗುತ್ತೆ ಇದು ಕಮ್ಮಿ ಆಗುತ್ತೆ ಅಂತ ಏನೇನೆಲ್ಲ ಮೆಡಿಸಿನ್ ತಗೋತಾ ಇದ್ರು. ಸೊ ಐ ಡೋಂಟ್ ಬ್ಲೇಮ್ ದೆಮ್, ದೇ ವೇರ್ ಆಲ್ಸೋ ಹೆಲ್ಪ್ಲೆಸ್ ಅಟ್ ದಟ್ ಟೈಮ್. ಸೊ ದಟ್ ಇಸ್ ಅ ರೀಸನ್ ವಿ ವಾಂಟ್ ಟು ಕ್ರಿಯೇಟ್ ಅವೇರ್ನೆಸ್ ಅಮಂಗ್ ದ ಪೇಷಂಟ್ಸ್ ಟು ಸೇ ದಟ್ ಡೋಂಟ್ ಗೋ ಫಾರ್ ಸೆಲ್ಫ್ ಮೆಡಿಕೇಶನ್, ಬಿಕಾಸ್ ವಿ ನೀಡ್ ಟು ಮಾನಿಟರ್ ದ ಸೈಡ್ ಎಫೆಕ್ಟ್ಸ್ ಆಲ್ಸೋ ಆಫ್ ವೇರಿಯಸ್ ಮೆಡಿಕೇಶನ್ಸ್ ವಾಟ್ ದೇ ಆರ್ ಟೇಕಿಂಗ್. ಸೊ ವೆನ್ ದೇ ಕಮ್ ಟು ಅ ಸ್ಪೆಷಲಿಸ್ಟ್ ವಿ ಯೂಶಲಿ ಗಿವ್ ದೆಮ್ ಅ ಟೇಲರ್ ಮೇಡ್ ಮೆಡಿಸಿನ್ ಅಪ್ರೋಚ್. ಸೊ ನಾವು ಅವ್ರಿಗೆ ಅವ್ರ ಬಾಡಿಗೆ ಅವ್ರ ಬಾಡಿ ವೇಟ್ಗೆ ಮತ್ತು ಅವ್ರ ಡಿಸೀಸ್ ಸಿವಿಯರಿಟಿಗೆ ಎಷ್ಟು ಮೆಡಿಸಿನ್ ಬೇಕೋ ಅಷ್ಟೇ ಕೊಟ್ಟಿರ್ತೀವಿ. ಆಮೇಲೆ ನಾವು ರೆಗ್ಯುಲರ್ ಆಗಿ ಅದನ್ನು ಅವ್ರನ್ನ ಮಾನಿಟರು ಮಾಡ್ತಾ ಇರ್ತೀವಿ ಬೈ ಬ್ಲಡ್ ಟೆಸ್ಟ್ ಮೂಲಕ ಮತ್ತು ಅವ್ರ ಕ್ಲಿನಿಕಲ್ ಸಿಂಪ್ಟೊಮೆಟೊಲಜಿ ಅದನ್ನೆಲ್ಲ ನೋಡಿಕೊಂಡು ನಾವು ಎಷ್ಟು ಬೇಕೋ ಅಷ್ಟೇ ಮೆಡಿಸಿನ್ ಕೊಟ್ಟಿರ್ತೀವಿ ಮತ್ತು ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾ ಇರ್ತೀವಿ. ಸೆಲ್ಫ್ ಮೆಡಿಕೇಶನ್ ಹ್ಯಾಸ್ ಟು ಬಿ ಅವಾಯ್ಡೆಡ್ ಅಟ್ ಆಲ್ ಕಾಸ್ಟ್.
1: ಬಹಳ ಮುಖ್ಯವಾದ ಅದೇ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ಒಂದ್ ಕ್ಲಿಕ್ ನಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ, ಇದು ಒಂದು ಟ್ರೆಂಡ್ ಆಗಿಬಿಟ್ಟಿದೆ, ಪೇಷಂಟ್ಸ್ ಸೆಲ್ಫ್ ಮೆಡಿಕೇಶನ್ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಮೆಂಟಲಿ ಹೇಗೆ ಈ ಒಂದು ಎಸ್ ಎಲ್ಇ ಎಫೆಕ್ಟ್ ಮಾಡುತ್ತೆ ಒಂದು ಒಬ್ಬ ಪೇಷಂಟ್ಗೆ, ಅಂಡ್ ಹೌ ಸ್ಟ್ರಾಂಗ್ ದೇ ಶುಡ್ ಬಿ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದು?
0: ಎಸ್ ಎಲ್ಇ ಡೆಫಿನೆಟ್ಲಿ ಇದನ್ನು ಹೇಗಾಗುತ್ತೆ ಅಂದ್ರೆ, ಸಿನ್ಸ್ ಇಟ್ ಇಸ್ ಎ ಲಾಂಗ್ ಟರ್ಮ್ ಡಿಸೀಸ್, ಸ್ವಲ್ಪ ಮೆಂಟಲ್ ಹೆಲ್ತ್ ಅಫೆಕ್ಟ್ ಆಗೋ ಚಾನ್ಸ್ ಜಾಸ್ತಿ, ಡಿಪ್ರೆಷನ್ ಆಗುತ್ತೆ. ಮನೆಯಲ್ಲಿ ಯಾರಾದರೂ ಹೇಳ್ತಾ ಇದ್ದೀರಿ ಎಷ್ಟು ದಿವಸ ಆಯಿತು ಮೆಡಿಸಿನ್ ತಗೋತಾ ಇದ್ದೀವಿ, ನೆನ್ ಸರಿ ಆಗ್ತಾ ಇಲ್ಲ, ಈ ಥರದ್ದೆಲ್ಲ ಇರುತ್ತೆ. ಸೊ ದೆರ್ ಇಸ್ ಸೋ ಮಚ್ ಆಫ್ ಸೋಷಿಯಲ್ ಟ್ಯಾಬು, ಎಸ್ಪೆಷಲಿ ಸಿನ್ಸ್ ಇಟ್ ಇಸ್ ಅಫೆಕ್ಟಿಂಗ್ ದ ಲೇಡೀಸ್. ಸೊ ಲೇಡೀಸ್ಗೆ ಡಾಕ್ಟರ್ ಹತ್ರ ಹೋಗ್ಬೇಕು ಅಂದರೆ ದೇ ಹ್ಯಾವ್ ಟು ಟೇಕ್ ಪರ್ಮಿಷನ್ ಫ್ರಮ್ ದ ಅದರ್ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಗೋ. ಸೊ ಇದೆಲ್ಲ ಇರುತ್ತೆ. ಸೊ ದಟ್ಸ್ ಅ ರೀಸನ್ ವಿ ಆರ್ ಕ್ರಿಯೇಟಿಂಗ್ ಅವೇರ್ನೆಸ್ ಆ್ಯಂಡ್ ಕೈಂಡ್ಲಿ ಈ ಡಿಸೀಸ್ ನಾವು ಬೇಗನೆ ತಕ್ಷಣ ಮೈಲ್ಡ್ ಇರುವಾಗಲೇ ಅದನ್ನು ಕಂಡು ಹಿಡಿದು ಅದನ್ನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಆದಷ್ಟು ಬೇಗ ಅವರು ಒಳ್ಳೆಯದಾಗುತ್ತೆ. ಅದು ಹಾಗೆ ಡಿಲೇ ಮಾಡ್ಕೊಂಡು ಹೋದರೆ, ಎಲ್ಲಿ ತೋರಿಸೋದು ಬಿಡೋಣ ಅಂತ ಡಿಲೇ ಮಾಡ್ಕೊತ ಹೋದರೆ ಸೀರಿಯಸ್ ಕಾಂಪ್ಲಿಕೇಶನ್ಸ್ ಎಲ್ಲ ಆಗೋ ಚಾನ್ಸ್ ಇರುತ್ತೆ. ಒಂದ್ಸತಿ ಕಾಂಪ್ಲಿಕೇಶನ್ ಆತಂದರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಟು ಕಮ್ ಬ್ಯಾಕ್. ಇದು ಎಸ್ ಎಲ್ಇ ಹೇಗೆ ಒಂದು ಇದು ಉರಿ ಇರೋ ಥರ, ಇಟ್ಸ್ ಲೈಕ್ ಅ ಫೈರ್. ಸೊ ವೆನ್ ಇಟ್ ಇಸ್ ದೇರ್ ಯು ಹ್ಯಾವ್ ಟು ಈಗ ನೀರು ಹಾಕಿ ಅದನ್ನು ಆರಿಸ್ಬೇಕು. ಒಂದ್ಸತಿ ಆಲ್ರೆಡಿ ಸುಟ್ಟು ಬೂದಿ ಆದಮೇಲೆ ಎಷ್ಟು ನೀರು ಹಾಕಿದರೂ ಉಪಯೋಗ ಆಗೋದಿಲ್ಲ. ಸೊ ವೆನ್ ಇಟ್ ಇಸ್ ಆಕ್ಟಿವ್ ವಿ ಶುಡ್ ಗೆಟ್ ಇಟ್ ಅಂಡರ್ ಕಂಟ್ರೋಲ್ ಆಸ್ ಅರ್ಲಿ ಆಸ್ ಪಾಸಿಬಲ್ ಆ್ಯಂಡ್ ಸೇವ್ ದ ಆರ್ಗನ್ಸ್.
1: ಮೆಂಟಲಿ ಈ ಒಂದು ಏನಂದ್ರಲ್ಲ ಬಹಳ ಮುಖ್ಯವಾದ ವಿಷಯ, ಯಾಕಂದರೆ ಮಾನಸಿಕ ಆರೋಗ್ಯನೂ ಬಹಳ ಮುಖ್ಯವಾಗುತ್ತೆ. ಆ್ಯಂಡ್ ಹೌ ಟು ಡೀಲ್ ವಿತ್ ಮಾನಸಿಕ ಏನಂತಾರೆ ಒಂದು ಚಾಲೆಂಜ್ ಏನಾದ್ರು ಬಂದರೆ ಟ್ಯಾಬು, ಹೌ ಆರ್ ದಿ ಡೀಲಿಂಗ್ ಆ್ಯಂಡ್ ಹೌ ವಿಲ್ ಯು ಗೈಡ್ ದೆಮ್?
0: ಆಲ್ ದ ಪೇಷಂಟ್ಸ್ ಆಫ್ ಎಸ್ಎಲ್ಇ ಫ್ರಮ್ ದ ಬಿಗ್ನಿಂಗ್ ವಿ ಕೌನ್ಸಿಲ್ ದೆಮ್ that we have got many advanced drugs and we can definitely get it under control, and every visit we do counsel them ಆಮೇಲೆ ಒಂದೊಂದು ಸತಿ ಸಿವಿಯರ್ ಡಿಪ್ರೆಷನ್ ಅದೆಲ್ಲ ಇತ್ತಂದ್ರೆ ನಮ್ಮ ಹತ್ರ ಸೈಕೋಲಜಿಸ್ಟ್ ಹತ್ರನೂ ನಾವು ಕಳಿಸ್ತೀವಿ. ಸಮ್ ಮೆಡಿಕೇಶನ್ಸ್ ಆಲ್ಸೋ ವಿ ಗಿವ್ ಸೊ ದಟ್ ದೇ ಕ್ಯಾನ್ ಟು ಹೆಲ್ಪ್ ದೆಮ್ ಗೆಟ್ ಓವರ್ ದ ಡಿಪ್ರೆಷನ್. ದಿಸ್ ಒನ್ ಮೋರ್ ಥಿಂಗ್, ದೇರ್ ಕ್ಯಾನ್ ಬಿ ಆರ್ಗ್ಯಾನಿಕ್ ಸೈಕೋಸಿಸ್ ಆಲ್ಸೋ ಇದರಲ್ಲಿ. ಎಸ್ ಎಲ್ ಇ ಕ್ಯಾನ್ ಅಫೆಕ್ಟ್ ದ ಬ್ರೈನ್ ಆ್ಯಂಡ್ ಇಟ್ ಕ್ಯಾನ್ ಕಾಸ್ ಸೈಕೋಸಿಸ್. ದಟ್ ಆಲ್ಸೋ ವಿ ನೀಡ್ ಟು ಡೀಲ್ ವಿತ್. ಇಟ್ ಬಿಕಮ್ಸ್ ಡಿಫಿಕಲ್ಟ್, ಇಟ್ ಇಸ್ ಡೆಫಿನೆಟ್ಲಿ ಡಿಫಿಕಲ್ಟ್ ಆ್ಯಂಡ್ ವಿ ಆರ್ ವರ್ಕಿಂಗ್ ಆನ್ ಇಟ್.
1: ಫ್ಯಾಂಟಾಸ್ಟಿಕ್. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ರ್ಯೂಮ್ಯಾಟಾಲಜಿ ಹಾಗೂ ಎಸ್ಪೆಷಲಿ ಎಸ್ ಎಲ್ ಇ ಬಗ್ಗೆ ಬಹಳ ವಿವರವಾದ ಮಾಹಿತಿ ತಾವು ಕೊಟ್ರಿ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ಕೇಳುಗರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಕೊನೆಯದಾಗಿ?
0: ಎಸ್ ಎಲ್ ಇ ಬಗ್ಗೆ ಆದಷ್ಟು ಎಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ ಇರಲಿ. ಈ ಥರದ ಏನಾದರೂ ಸಿಂಪ್ಟಮ್ಸ್, ನಾನು ಹೇಳಿದ ಥರ ಏನಾದರೂ ಸಿಂಪ್ಟಮ್ಸ್ ನಿಮಗಾಗಲಿ ಇಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಇಲ್ಲ ಅಕ್ಕಪಕ್ಕದವ್ರಿಗೆ ಯಾರಿಗಾದರೂ ಇತ್ತಂದರೆ ಆದಷ್ಟು ಬೇಗ ರ್ಯೂಮಟೊಲಾಜಿಸ್ಟ್ಗೆ ಕನ್ಸಲ್ಟ್ ಮಾಡೋಕ್ಕಂತ ಹೇಳಬೇಕು. ಮತ್ತು ಎಲ್ಲ ಡಿಸೀಸ್ಗೆ ಈಗಿರೋದೆಲ್ಲ ರ್ಯೂಮಟೊಲಾಜಿಕಲ್ ಡಿಸೀಸಸ್ಗೆ ಒಂದು ಕ್ಯೂರ್ ಅಥವಾ ಕಂಟ್ರೋಲ್ ಅಂತ ನಾವು ತರ್ಬೋದು. ಸಾಕಷ್ಟು ಹೊಸದು ಹೊಸದು ಮೆಡಿಸಿನ್ಸ್ ಬಂದಿದ್ದಾವೆ. ಅದಕ್ಕೆ ಅಪ್ರೋಚ್ ರ್ಯೂಮಟೊಲಾಜಿಸ್ಟ್ ಆಸ್ ಅರ್ಲಿ ಆಸ್ ಪಾಸಿಬಲ್.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ಇವತ್ತಿನ ವಿಷಯ ರ್ಯೂಮಟಾಲಜಿ ಹಾಗೂ ಎಸ್ ಎಲ್ ಇ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ ರ್ಯೂಮಟಾಲಜಿಸ್ಟ್ ಡಾಕ್ಟರ್ ಉತ್ಕರ್ಷ ಎಸ್ ಪಾಟೀಲ್ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು ಬಳಕ ಅವ್ಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಈಗ ಔಷಧಿಗಳ ಅಡ್ಡ ಪರಿಣಾಮ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಬೆಳಗಾವಿಯ ಕೆಎಲ್ಇ ಔಷಧೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆಯವರು.
1: ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆ, ಪ್ರಾಂಶುಪಾಲರು, ಕೆಎಲ್ಇ ಔಷಧಿ ಮಹಾವಿದ್ಯಾಲಯ, ಬೆಳಗಾವಿ. ಇವತ್ತಿನ ಈ ರೇಡಿಯೋ ಟಾಕ್ನಲ್ಲಿ ನಾನು ಔಷಧಿಗಳ ಅಡ್ಡ ಪರಿಣಾಮಗಳ ಕುರಿತು ಮತ್ತು ಯಾವೆಲ್ಲ ಔಷಧಿಗಳಿಂದ ಏನೆಲ್ಲ ಅಡ್ಡ ಪರಿಣಾಮಗಳಾಗುತ್ತವೆ ಕೆಲವೊಂದು ಉದಾಹರಣೆಗಳೊಂದಿಗೆ ವಿವರಿಸಲು ಪ್ರಯತ್ನ ಪಡುತ್ತೇನೆ. ಎಷ್ಟೇ ಸಂಶೋಧನೆಗಳನ್ನು ನಡೆಸಿದರೂ ಮಾರುಕಟ್ಟೆಗೆ ಬಂದ ಔಷಧಿಯ ಉಪಯೋಗದಿಂದ ಅನಿರೀಕ್ಷಿತ ಅಡ್ಡ ಪರಿಣಾಮಗಳು ಕೆಲವು ರೋಗಿಗಳಲ್ಲಿ ಕಂಡುಬರುವ ಸಾಧ್ಯತೆಗಳಿರುತ್ತವೆ. ಈ ವ್ಯತಿರಿಕ್ತ ಪರಿಣಾಮಗಳು ಕಡಿಮೆ ತೀವ್ರತೆಯಿಂದ ಹಿಡಿದು ಜೀವಕ್ಕೆ ಅಪಾಯವಾಗುವಂತಹ ತೀವ್ರತೆಯವರೆಗೆ ಕಾಣಬಹುದು. ಈ ಅಡ್ಡ ಪರಿಣಾಮಗಳು ಉಂಟಾಗುವ ವಿಧಾನಗಳು ಹಾಗೂ ನಮೂನೆಗಳು ಪ್ರತಿ ಔಷಧಿಗೂ ಪ್ರತಿ ರೋಗಿಗೂ ಅವರ ದೇಹದ ಪ್ರಕೃತಿಗೆ ಅನುಗುಣವಾಗಿ ಭಿನ್ನವಾಗಿರುತ್ತದೆ. ಇದರ ಅರ್ಥ ಔಷಧಿಗಳೆಲ್ಲವೂ ಅಪಾಯಕಾರಿ, ತೆಗೆದುಕೊಳ್ಳಬಾರದು ಎಂದಲ್ಲ. ಇವುಗಳಲ್ಲಿ ಕೆಲವನ್ನಾದರೂ ಮುಂಜಾಗರೂಕತೆಯಿಂದ ತಡೆಗಟ್ಟಲು ಸಾಧ್ಯವಿದೆ. ಈಗ ನಾವೆಲ್ಲ ನೋವು ನಿವಾರಕ ಮಾತ್ರೆ, ಪೇನ್ ಕಿಲ್ಲರ್ ಅಂತ ಹೇಳ್ತೀವಿ. ದೇಹದಲ್ಲಿ ಕಾಣಿಸಿಕೊಳ್ಳುವ ಸಣ್ಣ ಪುಟ್ಟ ನೋವಿಗೂ ನೋವು ನಿವಾರಕ ಮಾತ್ರೆಗಳನ್ನು ತೆಗೆದುಕೊಳ್ಳುವುದು ಕೆಲವರಿಗೆ ರೂಢಿಯಾಗಿರುತ್ತದೆ. ಆದರೆ ಇದು ಎಷ್ಟು ಅಪಾಯಕಾರಿ ಎನ್ನುವುದು ನಿಮಗೆ ಗೊತ್ತಿದೆಯಾ? ಈ ಮಾತ್ರೆಗಳು ತಕ್ಷಣಕ್ಕೆ ನೋವಿನಿಂದ ಪರಿಹಾರ ನೀಡಬಹುದು, ಆದರೆ ಅದು ದೇಹದ ಇತರ ಅಂಗಾಂಗಗಳ ಮೇಲೆ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಪೇನ್ ಕಿಲ್ಲರ್ ಅಂದರೆ ಇದು ಕೇವಲ ಮಾತ್ರ ಅಲ್ಲ, ಇದರೊಂದಿಗೆ ಇಂಜೆಕ್ಷನ್, ಸಿರಪ್ ಕೂಡ ಆಗಿರಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಪೇನ್ ಕಿಲ್ಲರ್ ಬಳಸುವುದರಿಂದ ಮೆದುಳಿನ ಮೇಲೂ ಪರಿಣಾಮ ಬೀರುತ್ತದೆ. ಇದರ ಅಡ್ಡ ಪರಿಣಾಮದಿಂದ ಇದು ಹೃದಯ ಸಂಬಂಧ ಕಾಯಿಲೆಗಳಿಗೂ, ಕಿಡ್ನಿ ಲಿವರ್ ವೈಫಲ್ಯದಂತಹ ಸಮಸ್ಯೆಗಳಿಗೂ ಇದು ಕಾರಣವಾಗುತ್ತದೆ. ಒಂದು ಉತ್ತಮ ಉದಾಹರಣೆ ಎಂದರೆ ಪ್ಯಾರಾಸೆಟಮಾಲ್. ಇದು ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಲಭ್ಯವಿರುತ್ತದೆ. ಅತಿ ಹೆಚ್ಚು ಬಳಕೆಯಾಗುವ ಔಷಧಿಯಲ್ಲಿ ಇದು ಒಂದು. ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಂಡರೆ ಅಲರ್ಜಿಯ ಸಮಸ್ಯೆ ಉಂಟಾಗುತ್ತದೆ, ಅಲ್ಲದೆ ಲಿವರ್ಗೆ ಸಂಬಂಧಿಸಿದ ಸಮಸ್ಯೆಗಳಿಗೂ ತಲೆದೋರಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಮಾತ್ರೆಯನ್ನು ವೈದ್ಯರ ಸಲಹೆ ಇಲ್ಲದೆ ಬಳಸುವುದು ಸೂಕ್ತವಲ್ಲ. ಇದನ್ನು ಅಸಿಟಮೈನೋಫಿನ್ ಎಂದು ಸಹ ಕರೆಯಲಾಗುತ್ತದೆ. ಜ್ವರವನ್ನು ಗುಣಪಡಿಸಲು, ನೋವು ಕಡಿಮೆಯಾಗಲು ಪ್ಯಾರಾಸೆಟಮಾಲ್ ಟ್ಯಾಬ್ಲೆಟ್ ಅನ್ನು ಬಳಸಲಾಗುತ್ತದೆ. ತಲೆನೋವು, ಹಲ್ಲು ನೋವು, ನೆಗಡಿ ಜ್ವರಕ್ಕೂ ಈ ಮಾತ್ರೆಯ ಸೇವನೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಕೊರೋನಾ ಸೋಂಕು ಆರಂಭವಾದಾಗಿನಿಂದಲೂ ಜ್ವರವನ್ನು ಕಡಿಮೆ ಮಾಡಲು ಪ್ಯಾರಾಸೆಟಮಾಲ್ ಬಳಕೆಯು ಇನ್ನೂ ಹೆಚ್ಚಾಗಿದೆ. ಜ್ವರ, ಶೀತ ಮೊದಲಾದ ಸಮಸ್ಯೆಗಳಿಗೆ ಪ್ಯಾರಾಸೆಟಮಾಲ್ ತ್ವರಿತವಾಗಿ ಚಿಕಿತ್ಸೆ ನೀಡಿದರೂ ಇದರ ಮಿತಿಮೀರಿದ ಸೇವನೆ ಅಪಾಯಕಾರಿಯಾಗಿದೆ. ಮದ್ಯಪಾನ ಮಾಡಿದ ನಂತರ ಪ್ಯಾರಾಸೆಟಮಾಲ್ ಅನ್ನು ಸೇವಿಸಲೇಬಾರದು. ಅಷ್ಟೇ ಅಲ್ಲ, ಪ್ಯಾರಾಸೆಟಮಾಲ್ ತಿಂದ ನಂತರವೂ ಅಲ್ಕೋಹಾಲ್ ಸೇವನೆ ಒಳ್ಳೆಯದಲ್ಲ. ಪ್ಯಾರಾಸೆಟಮಾಲ್ ಮಿತಿಮೀರಿದ ಸೇವನೆ ಅಥವಾ ತಪ್ಪಾದ ಪಾನೀಯಗಳೊಂದಿಗೆ ಔಷಧವನ್ನು ಮಿಶ್ರಣ ಮಾಡುವುದು ತೀವ್ರವಾದ ಅಡ್ಡ ಪರಿಣಾಮಗಳಿಗೆ ಕಾರಣವಾಗಬಹುದು. ಇದು ಜೀವಕ್ಕೆ ಸಹ ಅಪಾಯವನ್ನು ಉಂಟು ಮಾಡಬಹುದು ಎಂದು ಅಧ್ಯಯನಗಳಿಂದ ತಿಳಿದು ಬಂದಿದೆ. ಪ್ರತಿಯೊಂದು ಔಷಧವು ವಿಭಿನ್ನವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ನಿಮ್ಮ ಆರೋಗ್ಯದ ಮೇಲೆ ವಿಭಿನ್ನ ಪರಿಣಾಮ ಬೀರುತ್ತದೆ. ಹೀಗಾಗಿ ಯಾವತ್ತೂ ಡಾಕ್ಟರ್ ನೀಡಿದ ಪ್ರಿಸ್ಕ್ರಿಪ್ಷನ್ ಅನ್ನು ಸರಿಯಾಗಿ ನೋಡಿಕೊಂಡೇ ಮಾತ್ರೆಗಳನ್ನು ತೆಗೆದುಕೊಳ್ಳಿ. ಸಂಶಯಗಳಿದ್ದಾಗ ಡಾಕ್ಟರನ್ನು ಅಥವಾ ಫಾರ್ಮಾಸಿಸ್ಟ್ರನ್ನು ಕೇಳಿ ಸರಿಯಾಗಿ ಮಾಹಿತಿ ಪಡೆಯಿರಿ. ಅಲ್ಕೋಹಾಲ್ ಸೇವನೆಯು ದೇಹದ ಮೇಲೆ ಔಷಧಿಗಳ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ. ಇದಲ್ಲದೆ ಅಲ್ಕೋಹಾಲ್ ಎಥೆನಾಲ್ ಅಂಶಗಳನ್ನು ಹೊಂದಿರುತ್ತದೆ. ಎಥೆನಾಲ್ ಜೊತೆಗೆ ಪ್ಯಾರಾಸೆಟಮಾಲ್ ಅನ್ನು ಮಿಶ್ರಣ ಮಾಡುವುದರಿಂದ ವಾಕರಿಕೆ, ವಾಂತಿ, ತಲೆನೋವು, ಮೂರ್ಛೆ ಹೋಗುವುದು ಮೊದಲಾದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ರಾತ್ರಿ ಅತಿಯಾದ ಮದ್ಯಪಾನದ ನಂತರ ಬೆಳಗ್ಗೆ ಹ್ಯಾಂಗೋವರ್ ತಡೆದುಕೊಳ್ಳಲು ಪ್ಯಾರಾಸೆಟಮಾಲ್ ತೆಗೆದುಕೊಳ್ಳುವುದು ಗಂಭೀರ ಅಪಾಯ. ಮದ್ಯಪಾನ ಹಾಗೂ ಪ್ಯಾರಾಸೆಟಮಾಲ್ ಸಂಯೋಜನೆಯು ಯಕೃತ್ತಿನ ಸಮಸ್ಯೆಗೂ ಕಾರಣವಾಗಬಹುದು. ಇದು ಜೀವಕ್ಕೂ ಮಾರಕವಾಗಬಹುದು. ಪ್ಯಾರಾಸೆಟಮಾಲ್ ಮಾತ್ರವಲ್ಲ, ಅಲ್ಕೋಹಾಲನ್ನು ಬೇರೆ ಯಾವುದೇ ಔಷಧಿಗಳೊಂದಿಗೆ ಸಂಯೋಜಿಸುವುದು ಉತ್ತಮ ಆಯ್ಕೆಯಲ್ಲ. ಇನ್ನು ಓಪಿಯಾಟ್ಸ್ ಅಂತ ಹೇಳ್ತೀವಿ, ಇವು ಸಹ ನೋವು ನಿವಾರಕ ಔಷಧಗಳು. ಇವುಗಳನ್ನು ಕ್ಯಾನ್ಸರ್ ಪೀಡಿತರಿಗೆ ನೀಡಲಾಗುತ್ತದೆ. ಕ್ಯಾನ್ಸರ್ ರೋಗಿಗಳ ನೋವನ್ನು ಕಡಿಮೆ ಮಾಡುವ ಸಲುವಾಗಿ ಈ ಔಷಧಿಗಳನ್ನು ನೀಡಲಾಗುತ್ತದೆ. ಇವುಗಳನ್ನು ಲಾಂಗ್ ಟರ್ಮ್ ಪೇನ್ ಕಿಲ್ಲರ್, ಪೇನ್ ರಿಲೀವರ್ ಆಗಿ ಬಳಸಲಾಗುತ್ತದೆ. ಈ ಔಷಧಿಗಳನ್ನು ಹೆಚ್ಚು ಸೇವಿಸುವುದರಿಂದ ಡಿಪ್ರೆಷನ್, ಯೂರಿನ್ ಇನ್ಫೆಕ್ಷನ್, ವಾಂತಿ ಮೊದಲಾದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇನ್ನು ಐಬುಪ್ರೊಫಿನ್ ಅಂತ ಹೇಳ್ತೀವಿ, ಇದರಿಂದಲೂ ಹೊಟ್ಟೆಯ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಹೃದಯ ಸಂಬಂಧಿ ಸಮಸ್ಯೆಗಳು ಅತಿಯಾದ ಸೇವನೆಯಿಂದ ಕಾಣಿಸಿಕೊಳ್ಳಬಹುದು. ಮತ್ತು NSAID ಅಂತ ಹೇಳ್ತೀವಿ, ನಾನ್ ಸ್ಟೆರಾಯ್ಡಲ್ ಆಂಟಿ ಇನ್ಫ್ಲಾಮೇಟರಿ ಡ್ರಗ್ಸ್, ಇವುಗಳನ್ನು ಸಹ ಜ್ವರ ನೋವು ಇದ್ದಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಇದರ ಹೆಚ್ಚಿನ ಪ್ರಮಾಣದ ಸೇವನೆಯಿಂದ ಕಿಡ್ನಿ, ಹೃದಯ, ರಕ್ತ, ಲಿವರ್ ಇನ್ಫೆಕ್ಷನ್ ಕಾಣಿಸಿಕೊಳ್ಳಬಹುದು. ಯಾವುದೇ ಔಷಧಿಗಳನ್ನು ತೆಗೆದುಕೊಳ್ಳುವ ಮೊದಲು ವೈದ್ಯರ ಹಾಗೂ ಫಾರ್ಮಸಿಸ್ಟರ ಸಲಹೆ ಪಡೆದುಕೊಳ್ಳುವುದು ಉತ್ತಮ. ಇವರುಗಳ ಸಲಹೆ ಇಲ್ಲದ ಔಷಧಗಳನ್ನು ಸೇವಿಸುವುದು ಯಾವತ್ತಿದ್ದರೂ ಅಪಾಯಕಾರಿ. ಧನ್ಯವಾದಗಳು.
0: ಇದುವರೆಗೂ ಔಷಧಗಳ ಅಡ್ಡ ಪರಿಣಾಮಗಳ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಬೆಳಗಾವಿಯ ಕೆಎಲ್ಇ ಔಷಧೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆಯವರು. ಹೀಗೆ ಕೇಳ್ತಾ ಇರಿ ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

ಮನದ ಭಾವ ತಿಳಿಯಲು ಬೇಕಿಲ್ಲ ಮಾತುಗಳ ತೋರಣ, ಮನದ ಪ್ರೀತಿಯ ತಿಳಿಯಲು ಸಾಕು ಮೆಲ್ಲುಸಿರಿನ ಸವಿಗಾನ. ಕೆಎಲ್ಇ ವೇಣುಧ್ವನಿಯ 90.4 ತರಂಗಾಂತರಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಮೆಲ್ಲುಸಿರೆ ಸವಿಗಾನ. ಕೇಳಿ ಮೊದಲ ಗೀತೆಯನ್ನ ಬಂಗಾರದ ಮನುಷ್ಯ ಚಿತ್ರದಿಂದ ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯವಿರುವಂತಹ ಈ ಚಿತ್ರಕ್ಕೆ ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್ ಅವರು. ಡಾಕ್ಟರ್ ರಾಜ್ಕುಮಾರ್ ಭಾರತಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರುವ ನಗು ನಗುತ ನಲಿ ನಲಿ, ಪಿ ಬಿ ಶ್ರೀನಿವಾಸ್ ಅವರ ಕಂಠಸಿರಿಯಲ್ಲಿ.

ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಕೇಳಿ ಮತ್ತೊಂದು ಗೀತೆಯನ್ನ 1963 ಬಿ ಆರ್ ಪಂತಲು ಅವರ ನಿರ್ಮಾಣದಲ್ಲಿ ತೆರೆಕಂಡಂತಹ ಸಾಕು ಮಗಳು ಚಿತ್ರದಿಂದ ಒಂದೇ ಒಂದು ಹೊಸ ಹಾಡು. ಈ ಹಾಡಿಗೆ ಕೆಂಗಲ್ ಪ್ರಭಾಕರ್ ಶಾಸ್ತ್ರಿಯವರು ಸಾಹಿತ್ಯವನ್ನು ನೀಡಿದ್ದಾರೆ. ಸಂಗೀತವನ್ನು ಟಿ ಜಿ ಲಿಂಗಪ್ಪನವರು, ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಒಂದೇ ಒಂದು ಹೊಸ ಹಾಡು.

ಕಿವಿಯಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಕೇಳಿ ಮತ್ತೊಂದು ಗೀತೆಯನ್ನ. ಹಣ್ಣೆಲೆ ಚಿಗುರಿದಾಗ ಚಿತ್ರದಿಂದ ಎಂ ಆರ್ ವಿಠಲ್ ಅವರ ನಿರ್ದೇಶನವಿರುವ, ಎಂ ರಂಗರಾವ್ ಅವರ ಸಂಗೀತವಿರುವ ಹೂವು ಚಲುವೆಲ್ಲ ನಂದೆಂದಿತು.

104.4 ಎಫ್ಎಂ ಕೆಎಲ್ಇ ವೇಣುಧ್ವನಿ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಮುಂದಿನ ಗೀತೆಯನ್ನ. ಗೆಜ್ಜೆ ಪೂಜೆ ಚಿತ್ರದಿಂದ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನವಿರುವ, ವಿಜಯ್ ಭಾಸ್ಕರ್ ಸಂಗೀತ ನಿರ್ದೇಶಿಸಿರುವ, ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿರುವ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಎಸ್ ಜಾನಕಿಯವರ ಧ್ವನಿಯಲ್ಲಿ

90.4 ಎಫ್ಎಂ ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಆರ್.ಎನ್. ಜಯಗೋಪಾಲ್ ಅವರ ಸಾಹಿತ್ಯವಿರುವ ಜಿ.ಕೆ. ವೆಂಕಟೇಶ್ ಅವರ ಸಂಗೀತ ಸಂಯೋಜನೆಯ ಪಿ.ಬಿ. ಶ್ರೀನಿವಾಸ್ ಮತ್ತು ಪಿ.ಸುಶೀಲಾ ಅವರ ಕಂಠಸಿರಿಯಲ್ಲಿ ಕಸ್ತೂರಿ ನಿವಾಸ ಚಿತ್ರದ ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ

ಕಾರ್ಯಕ್ರಮದಲ್ಲಿ ಈಗ ಕೇಳಿ ಮುಂದಿನ ಗೀತೆಯನ್ನ ಬಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಬಲೆ ಹುಚ್ಚ ಚಿತ್ರದ ಬಳ್ಳಿಗೆ ಹೂವು ಚಂದ ಹೂವಿಗೆ ತುಂಬಿ ಚಂದ.

0: ಕೇಳಿ ಮತ್ತೊಂದು ಗೀತೆಯನ್ನ ಬಂಗಾರದ ಮನುಷ್ಯ ಚಿತ್ರದಿಂದ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ಪಿ ಸುಶೀಲಾ ಅವರ ಧ್ವನಿಯಲ್ಲಿ.
1: ಬಾಳ ಬಂಗಾರ ನೀನು

ಇಲ್ಲಿವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.